ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 6 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ದಶಮಿ ತಿಥಿ, ಆರ್ದ್ರ ನಕ್ಷತ್ರ, ಸಿದ್ಧಿಯೋಗ, ವಣಿಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 8:20 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ನಾಳೆ ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಬೆಳಗ್ಗೆ 5 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ವಿಶೇಷ ಪಯಣದಲ್ಲಿ ನಾವು ಕಾಲಿಡ್ತಾ ಇರೋದು ಬಾಲಿವುಡ್ ಸಂಗೀತದ ಸುವರ್ಣ ಯುಗಕ್ಕೆ. ಕಿವಿಗೆ ತಂಪೆರೆಯುವ ಹಳೆಯ ನೆನಪುಗಳನ್ನು ಮರುಕಳಿಸುವ ಅಂದಿನ ಮೆಲೋಡಿ ಹಾಡುಗಳು ಮತ್ತು ಆ ಹಾಡುಗಳಿಗೆ ಜೀವ ತುಂಬಿದ ಮಹಾನ್ ಗಾಯಕರ ನೆನಪಿನ ಭಂಡಾರ ನಿಮಗಾಗಿ ಕಾಯ್ತಾ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಕಾರ್ಯಕ್ರಮದ ಮೊದಲ ಹಂತದಲ್ಲಿ ನಮ್ಮ ಮೂಡನ್ನ ಒಂದೇ ಸೆಕೆಂಡ್ನಲ್ಲಿ ಚೇಂಜ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ದ ಗ್ರೇಟ್ ಕಿಶೋರ್ ಕುಮಾರ್ ಅವರು. ಎಸ್, ಕಿಶೋರ್ ಕುಮಾರ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಹಿಂದಿ ಚಿತ್ರರಂಗದಲ್ಲಿ ಸೋದರರು ಭಾಗಿಯಾಗಿ ಕೆಲಸ ಮಾಡುವುದು ಹೊಸದೇನಲ್ಲ. ರಾಜ್ ಕಪೂರ್, ಶಮ್ಮಿ ಕಪೂರ್, ಶಶಿ ಕಪೂರ್ ಸೋದರರು. ಹಾಗೆ ರಣಧೀರ್ ಕಪೂರ್, ರಿಷಿ ಕಪೂರ್ ಕೂಡ ಸೋದರರು. ಹಾಗೆಯೇ ಅಶೋಕ್ ಕುಮಾರ್, ಕಿಶೋರ್ ಕುಮಾರ್, ಅನೂಪ್ ಕುಮಾರ್ ಕೂಡ ಸೋದರರು. ಕಿಶೋರ್ ಕುಮಾರ್ ಅವರು ನಟ ಹಾಗೂ ಗಾಯಕ ಕೂಡ ಹೌದು. ಮಧ್ಯಪ್ರದೇಶದ ಖಾಂಡ್ವಾದಲ್ಲಿ 1929 August 4 ಇವರು ಜನಿಸಿದರು. ತಂದೆ ಕುಂಜಿಲಾಲ್ ಗಂಗೂಲಿ ಅವರ ಕಿರಿಯ ಮಗ. ಕುಂಜಿಲಾಲ್ ಖ್ಯಾತಿವೆತ್ತ ವಕೀಲರು. ಕುಮುದ್ ಕುಮಾರ್ ಗಂಗೂಲಿ ಅಣ್ಣ. ಅಶೋಕ್ ಕುಮಾರ್ ಆಗಿ ಚಿತ್ರರಂಗದಲ್ಲಿ ವಿಖ್ಯಾತರಾದವರು. ಇನ್ನ ಎರಡನೆಯ ಅಣ್ಣ ಅನೂಪ್ ಕುಮಾರ್ ಅವರು ಕೂಡ ನಟ. ಕಿಶೋರ್ ಕುಮಾರ್ರ ಮೂಲ ಹೆಸರು ಅಬ್ಬಾಸ್ ಕುಮಾರ್ ಗಂಗೂಲಿ. ಬಾಂಬೆ ಟಾಕೀಸ್ ಮೂಲಕ ಕಿಶೋರ್ ಕುಮಾರ್ ಆದರು. ಸ್ನೇಹಿತರೆ, ಈ ಎಲ್ಲರೂ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು. ಕಿಶೋರ್ ಕುಮಾರರ ಅಣ್ಣಂದಿರು ಬರೀ ನಟರಾಗಿದ್ದರು. ಆದ್ರೆ ಕಿಶೋರ್ ಕುಮಾರ್ ಅವರು ನಟ, ಗಾಯಕ, ನಿರ್ದೇಶಕ, ನಿರ್ಮಾಪಕ ಹಾಗೆ ಚಿತ್ರಕಥೆ, ಬರಹಗಾರ ಎಲ್ಲಾನೂ ಆಗಿದ್ದರು. ಹಾಡುಗಳನ್ನು ಗುನುಗುವುದು ಕಿಶೋರರಿಗೆ ಚಿಕ್ಕನಿಂದಲೇ ಅಭ್ಯಾಸವಾಗಿತ್ತು. ಮುಂಬೈಗೆ ಬಂದು ಚಿತ್ರರಂಗ ಪ್ರವೇಶಿಸಿದರು. ಆ ವೇಳೆಗಾಗಲೇ ಹಿನ್ನೆಲೆ ಗಾಯನ ವ್ಯವಸ್ಥೆ ರೂಢಿಗೆ ಬಂದಿತ್ತು. ನಟರೇ ಹಾಡು ಹೇಳಿಕೊಂಡು ಅಭಿನಯಿಸಬೇಕಿರಲಿಲ್ಲ. 1948 ದೇವಾನಂದಾಗಿ ಜಿದ್ದಿ ಚಿತ್ರಕ್ಕೆ ಹಾಡು ಹೇಳುವ ಅವಕಾಶ ಕಿಶೋರ್ ಕುಮಾರ್ ಅವರಿಗೆ ಸಿಕ್ಕಿತು. ಸಂಗೀತ ಖೇಮಚಂದ ಪ್ರಕಾಶರದಾಗಿತ್ತು. ಹಾಗೆಯೇ ದೇವಾನಂದರೇ ನಟಿಸಿದ್ದ ಮುನೀಮ್ಜಿ ಚಿತ್ರಕ್ಕೂ ಕೂಡ ಹಾಡಿದರು. ಕಿಶೋರರಿಗೆ ಗಾಯನದಲ್ಲಿ ಮಾಧುರ್ಯದೊಂದಿಗೆ ರಾಕ್ ಅಂಡ್ ರೋಲ್ ಕಲ್ಚರ್ ಬೆರೆತು ಹಾಡುಗಳು ಪ್ರಿಯವಾಗತೊಡಗಿದವು. ಒಂದು ಅಭಿಪ್ರಾಯದಲ್ಲಿ ಕಿಶೋರ್ ಕುಮಾರ್ ಅವರು ಕೂಡ ಸೈಗಲ್ ಶೈಲಿ ತಂದುಕೊಟ್ಟರು ಅಂತಾನೆ ಹೇಳಬಹುದು. ಸ್ನೇಹಿತರೆ, 1953 ಕಿಶೋರ್ ಕುಮಾರರಿಗೆ ಸಿನಿಮಾಗಳಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿತು. ಲಡಕಿ ಚಿತ್ರದಲ್ಲಿ ನೃತ್ಯ ನಟಿ ವೈಜಯಂತಿ ಮಾಲಾರೊಂದಿಗೆ ಅಭಿನಯಿಸಿದರು. ನಾಯಕ ನಟ ಲಹರೆ, ಮಿಸ್ ಮೇರಿ, ಪಂತೂಸ್, ನೌಕರಿ ಹೀಗೆ ಮೊದಲಾದ ಚಿತ್ರಗಳಲ್ಲಿ ಅಭಿನಯಿಸಿದರು. ಹಾಸ್ಯ ಚಕ್ರವರ್ತಿಯಾಗಿ ಮೆರೆದರು. ಚಲ್ತಿ ಕಾ ನಾಮ್ ಗಾಡಿ ಒಂದು ಹಾಸ್ಯ ಚಿತ್ರ, 1958 ತೆರೆ ಕಂಡ ಚಿತ್ರ. ಚಿತ್ರ ತಯಾರಿಸಿದವರು ಮೂವರು ಸಹೋದರರು. ಆಗ ಈ ಚಿತ್ರ ಭಾರಿ ಯಶಸ್ಸು ಕಂಡಿತು ಅಂತಾನೆ ಹೇಳಬಹುದು. ಸಂಗೀತ ನಿರ್ದೇಶಕ ಸಚಿನ್ ದೇವ್ ಬರ್ಮನ್ರ ಬಹುತೇಕ ಸಂಗೀತ ನಿರ್ದೇಶನದ ಹಾಡುಗಳಿಗೆ ಕಿಶೋರ್ ಅವರು ಹಾಡಿರುವರು. ಮುಂದೆ ಅವರ ಪುತ್ರ ಆರ್ ಡಿ ಬರ್ಮನ್ನರ ನಿರ್ದೇಶನದಲ್ಲೂ ಹಾಡಿದರು. ಆರ್ ಡಿ ಬರ್ಮನ್ನರ ನಿರ್ದೇಶನದ ಸಾಗರ್ ಚಿತ್ರದ ಸಾಗರ್ ಕಿನಾರೆ, ದಿಲ್ ಯೇ ಪುಕಾರೆ ಹಾಗೆ ಮೇರಾ ಜೀವನ್ ಖೋರಾ ಕಾಗಜ್ ಖೋರಾ ಹೀ ರಹೆ ಗಯಾ ಎಂಬ ಹಾಡು ಕೇಳುತ್ತಿದ್ದಂತೆ ಜೀವನ ಪಾವನವಾಯಿತು ಅಂತ ಎಷ್ಟೋ ಜನ ಹೇಳ್ತಾರೆ. ಹಾಗೆ ಸ್ನೇಹಿತರೆ, ಸ್ನೇಹಿತರೆ, ಈಗ ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಇದು ಅರುಣೋದಯ ಕಾರ್ಯಕ್ರಮ.

ಎಸ್, ಈಗ ತಾನೇ ಆರಾಧನಾ ಚಿತ್ರದ ಒಂದು ಒಳ್ಳೆ ಗೀತೆಯನ್ನ ಕೇಳಿಸ್ಕೊಂಬಂದ್ರಿ. ಸ್ನೇಹಿತರೆ, ಕಿಶೋರ್ ಅವರು ನಟರಾಗಿ ಹೆಚ್ಚು ಪ್ರಸಿದ್ಧಿ ಕಾಣಲಿಲ್ಲ, ಆದರೆ ಗಾಯಕರಾಗಿ ಜಗಮಾನ್ಯ ಬಪ್ಪಿ ಲಹರಿ ನಿರ್ದೇಶನದ ಭಕ್ತ್ ಕಿ ಆವಾಜ್ ಚಿತ್ರಕ್ಕಾಗಿ ಹಾಡಿದ ಹಾಡೇ ಕೊನೆಯ ಹಾಡಾಯಿತು. ಆ ಹಾಡು 1987 ಅಕ್ಟೋಬರ್ 12 ಹಾಡಿದರು, ಮರುದಿನವೇ ತೀರಿಹೋದರು. ಮದುವೆ ಅನ್ನೋದು ಕಿಶೋರ್ ಕುಮಾರರ ಜೀವನದಲ್ಲಿ ಒಂದು ಯಾತನಾ ಶಿಬಿರವೇ ಆಗಿತ್ತು ಅಂತಾನೆ ಹೇಳಬಹುದು. ಒಟ್ಟು 4 ಮದುವೆ ಆದರೆಂದರೆ ಅದು ಯಾತನಾಮಯ ಬದುಕಾಗಿತ್ತು. ಮೊದಲ ಪತ್ನಿ ರೋಮಾ ಅಮಿತ್ ಕುಮಾರ್ ಎಂಬ ಮಗನಿಗೆ ಜನ್ಮ ನೀಡಿ ಕೈಬಿಟ್ಟಳು. ಮಧುಬಾಲ ಚಿತ್ರರಂಗದ ಸುಂದರಿ ಎರಡನೇ ಪತ್ನಿಯಾಗಿದ್ದರು, ಆದರೆ ಅಕಾಲ ಮೃತ್ಯು ಹೊಂದರು ಅಂತಾನೆ ಹೇಳಬಹುದು. ನಟಿ ಯೋಗಿತಾ ಬಾಲಿ ಮೂರನೆಯ ಪತ್ನಿ ವಿಚ್ಛೇದನದಲ್ಲಿ ಕೊನೆಗೊಂಡಿತು. ಲೀನಾ ಚಂದಾವರ್ಕರ್ 4ನೇ ಪತ್ನಿ ಸುಮಿತ್ಗೆ ಜನ್ಮ ನೀಡಿದರು. ಕಿಶೋರ್ ಕುಮಾರ್ ಅವರು ಸಿನಿಮಾಗಳಲ್ಲಿ ನಟಿಸಿದಾಗ ಅರ್ಧ ಮೇಕಪ್ ಮಾಡಿ ನಟಿಸುತ್ತಿದ್ದರು, ಕಾರಣ ಸರಿಯಾದ ಸಂಭಾವನೆ ಕೊಡ್ತಿರ್ಲಿಲ್ಲ ಅಂತ. ಹಾಗೆ ಸ್ನೇಹಿತರೆ, ಕಿಶೋರ್ ಕುಮಾರ್ ಅದ್ಧೂರಿ ಹಾಸ್ಯ ನಟನಾಗಿ ಜನಪ್ರಿಯರಾದರು, ಸದಾ ನಗುಮುಖದಿಂದ ಕೂಡಿರುತ್ತಿದ್ದರು. ಇಂದಿಗೂ ಇವರ ಹಾಡುಗಳು ಎಲ್ಲರಿಗೂ ಬೇಕು. ಗಾನ ಲೋಲ ಅಭಿನಯ ಚತುರ, ಇದು ಪ್ರವೀಣ್ ಲೋಕೇಶ್ವರ್ ಬರೆದ ಕಿಶೋರರ ಕುರಿತ ಕನ್ನಡ ಪುಸ್ತಕ. ಕಿಶೋರ್ ಕುಮಾರರಿಗೆ ಶ್ರೇಷ್ಠ ಗಾಯಕರೆಂದು 7 ಫಿಲಂ ಫೇರ್ ಪ್ರಶಸ್ತಿಗಳು ಬಂದವು. ಭಾರತ ಸರ್ಕಾರ ಒಂದು ಅಂಚಿ ಚೀಟಿ ಬಿಡುಗಡೆ ಮಾಡಿತು ಸ್ನೇಹಿತರೆ. ಸೊ ಇದಿಷ್ಟು ಕಿಶೋರ್ ಕುಮಾರ್ ಅವರ ಜರ್ನಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಈಗ ಮತ್ತೊಂದು ಕಿಶೋರ್ ಕುಮಾರ್ ಅವರ ಗೀತೆಯನ್ನ ಕೇಳಿ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಕಿಶೋರ್ ಕುಮಾರ್ ಅವರ ಆ ಒಂದು ಜೋಶ್, ಆ ಮಸ್ತಿ, ಅವರ ಧ್ವನಿಯಲ್ಲಿರೋ ಎನರ್ಜಿ ಕೇಳಿ ನಿಮ್ಮ ಮುಖದಲ್ಲೂ ಒಂದು ಮುದ್ದಾದ ನಗು ಬಂದಿರುತ್ತೆ ಅಲ್ವಾ? ಕಿಶೋರ್ ಅವರ ಹಾಡುಗಳೇ ಹಾಗೆ, ಕೇಳಿದ ತಕ್ಷಣ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಸರಿ, ಹಾಗಾದ್ರೆ ಈಗ ಹಿಂದಿ ಚಿತ್ರರಂಗದ ಸ್ವರ್ಣಯುಗದ ಮತ್ತೊಂದು ರೇಷ್ಮೆಯಂತಹ ಕಂಠ, ಪ್ರೀತಿಯ ಸಾಗರ, ನಮ್ಮೆಲ್ಲರ ಎವರ್ ಗ್ರೀನ್ ಮೆಲೋಡಿ ಕಿಂಗ್ ಮೊಹಮ್ಮದ್ ರಫಿ ಅವರ ಜರ್ನಿ ಕಡೆಗೆ ಕಾಲಿಡೋಣ. ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಎಂತಹ ಮ್ಯಾಜಿಕ್ ಇತ್ತಲ್ವಾ? ಪ್ರೀತಿ, ಪ್ರಣಯ, ವಿರಹ, ದೇವತಾ ಭಕ್ತಿ, ಹೀಗೆ ಪ್ರತಿಯೊಂದು ಭಾವನೆಗೂ ತಮ್ಮ ಧ್ವನಿಯ ಮೂಲಕ ಜೀವ ತುಂಬಿದ ಗಾನ ಗಂಧರ್ವ ಅವರು. ಇವತ್ತಿಗೂ ಅವರ ಒಂದೊಂದು ಹಾಡು ನಮ್ಮ ಹೃದಯದ ರಾಗಕ್ಕೆ ಹತ್ತಿರವಾಗುತ್ತೆ. ಬನ್ನಿ ಹಾಗಾದ್ರೆ ಮೊಹಮ್ಮದ್ ರಫಿ ಅವರ ಈ ಮಧುರವಾದ ಗಾಯನದಲ್ಲಿ ಅವರ ಬದುಕಿನ ಒಂದಿಷ್ಟು ಅಪರೂಪದ ನೆನಪುಗಳನ್ನ ಮೆಲುಕು ಹಾಕುತ್ತಾ ಅವರ ಈ ಅದ್ಭುತ ಜರ್ನಿಯನ್ನ ಶುರು ಮಾಡೋಣ. ಸ್ನೇಹಿತರೆ, ಸಂಗೀತ ಅಂತಂದ್ರೆ ಬರೀ ಶಬ್ದಗಳಲ್ಲ, ಅದು ನಮ್ಮ ಎದೆಯಾಳದ ಭಾವನೆ. ಆ ಭಾವನೆಗಳಿಗೆ ದನಿಯಾದ ಗಾನ ಗಂಧರ್ವ ಅಂತಂದ್ರೆ ಅದು ನಮ್ಮ ಮೊಹಮ್ಮದ್ ರಫಿ ಸರ್ ಅವರು. ಇವತ್ತು ಅವರ ಈ ಮಧುರವಾದ ಬಯೋಗ್ರಫಿಯನ್ನ ಒಮ್ಮೆ ತಿರುವಿ ಹಾಕೋಣ. 1924 ಡಿಸೆಂಬರ್ 24 ಪಂಜಾಬ್ನ ಕೋಟ್ಲಾ ಸುಲ್ತಾನ್ ಸಿಂಗ್ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಈ ಪುಟ್ಟ ಮಗುವಿನ ಮನೆ ಹೆಸರು ಫಿಕೋ ಅಂತ. ಬೀದಿಯಲ್ಲಿ ಹಾಡಿಕೊಂಡು ಹೋಗ್ತಿದ್ದ ಫಕೀರನ ಧ್ವನಿಗೆ ಮಾರುಹೋದ ಈ ಮಗು ಮುಂದೆ ಇಡೀ ಜಗತ್ತೇ ಮೆಚ್ಚುವ ಮಹಾನ್ ಗಾಯಕನಾಗ್ತಾರೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಉಸ್ತಾದ್ ಅಬ್ದುಲ್ ವಹೀದ್ ಖಾನ್ ಸಾಹೇಬರಂತಹ ದಿಗ್ಗಜರಿಂದ ಶಾಸ್ತ್ರೀಯ ಸಂಗೀತ ಕಲಿತ ರಫೀಸರ್ ಅವರು 1944 ಗುಲ್ ಬಲೋಚ್ ಅನ್ನೋ ಪಂಜಾಬಿ ಸಿನಿಮಾ ಮೂಲಕ ಗಾಯನ ಪಯಣ ಶುರು ಮಾಡಿದ್ರು. ಶಮ್ಮಿ ಕಪೂರ್ ಅವರ ಮಸ್ತಿ ಇರಲಿ, ದೇವಾನಂದ್ ಅವರ ರೊಮ್ಯಾನ್ಸ್ ಇರಲಿ, ಅಥವಾ ದಿಲೀಪ್ ಕುಮಾರ್ ಅವರ ಗಂಭೀರತನವಿರಲಿ, ನಟ ಯಾರೇ ಇರಲಿ, ಅವರ ಶೈಲಿಗೆ ತಕ್ಕಂತೆ ದನಿ ಬದಲಾಯಿಸೋ ಅಪರೂಪದ ಮ್ಯಾಜಿಕ್ ಮೊಹಮ್ಮದ್ ರಫೀಕ್ ಸರ್ ಅವರ ಹತ್ತಿರ ಇತ್ತು. ನಿಮಗೆ ಗೊತ್ತಾ ಸ್ನೇಹಿತರೆ, ನಮ್ಮ ಕನ್ನಡದಲ್ಲೂ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. 1967 ಒಂದೇ ಬಳ್ಳಿಯ ಹೂವುಗಳು ಚಿತ್ರದ ನೀನೆಲ್ಲಿ ನಡುವೆ ದೂರ ಅನ್ನೋ ಹಾಡನ್ನ ಕೇಳಿದ್ರೆ ಇವತ್ತಿಗೂ ಮೈ ರೋಮಾಂಚನಗೊಳ್ಳುತ್ತೆ. 1967 ಪದ್ಮಶ್ರೀ, 1977 ಕ್ಯಾ ಹುವಾ ತೇರಾ ವಾದಾ ಹಾಡಿಗೆ ನ್ಯಾಷನಲ್ ಅವಾರ್ಡ್, ಜೊತೆಗೆ 6 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಇವರ ಮಡಿಲು ಸೇರಿದವು. ಜುಲೈ 31, 1980 ತಮ್ಮ 55ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನ ಅಗಲಿದರು. ಅವರು ಹಾಡಿದ ಸಾವಿರಾರು ಹಾಡುಗಳ ಮೂಲಕ ಪ್ರತಿಯೊಬ್ಬ ಸಂಗೀತ ಪ್ರೇಮಿಯ ಹೃದಯದಲ್ಲೂ ಅಮರರಾಗಿದ್ದಾರೆ ಅಂತಾನೆ ಹೇಳಬಹುದು. ಸೋ ಸ್ನೇಹಿತರೆ, ಮೊಹಮ್ಮದ್ ರಫಿ ಅವರ ಚಿಕ್ಕದಾದ ಬಯೋಗ್ರಫಿಯನ್ನ ನಾನೀಗ ತಿಳಿಸಿದ್ದಾಯ್ತು. ಹಾಗಾದ್ರೆ ಈಗ ಮೊಹಮ್ಮದ್ ರಫಿ ಅವರ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಓಕೆ ಸ್ನೇಹಿತರೆ, ಮೊಹಮ್ಮದ್ ರಫೀಸರ್ ಅವರ ಆ ಅದ್ಭುತ ಗಾಯನದ ಸವಿಯನ್ನ ಸವಿದಿದ್ದಾಯ್ತು ಅಲ್ವಾ? ಈಗ ಹಿಂದಿ ಚಿತ್ರರಂಗದ ಮತ್ತೊಬ್ಬ ಮಹಾನ್ ಗಾಯಕ, ತಮ್ಮ ಭಾವಪೂರ್ಣ ಧ್ವನಿಯಿಂದ ಕೋಟ್ಯಂತರ ಹೃದಯಗಳನ್ನ ಗೆದ್ದ ಭಾವನೆಗಳ ರಾಜ ಮುಖೇಶ್ ಅವರ ನೆನಪಿನ ಅಲೆಗಳಿಗೆ ಜಾರೋಣ. ಜುಲೈ 22, 1923 ದೆಹಲಿಯಲ್ಲಿ ಜನಿಸಿದ ಮುಖೇಶ್ ಚಂದ್ ಮಾಥೋರ್ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದ ಮೇಲೆ ಅಪಾರ ಪ್ರೀತಿ. ಸಂಬಂಧಿಕರೊಬ್ಬರ ಮದುವೆಯಲ್ಲಿ ಮುಖೇಶ್ ಹಾಡನ್ನು ಕೇಳಿದ ಪ್ರಸಿದ್ಧ ನಟ ಮೋತಿಲಾಲ್ ಅವರು ಇವರ ಪ್ರತಿಭೆಯನ್ನು ಗುರುತಿಸಿ ಮುಂಬೈಗೆ ಕರೆತಂದರು. ಭಾರತೀಯ ಚಿತ್ರರಂಗಕ್ಕೆ ಒಬ್ಬ ಅಪರೂಪದ ಗಾಯಕ ಸಿಕ್ಕಿದ್ದು ಹೀಗೆ. ಆರಂಭದ ದಿನಗಳಲ್ಲಿ KL ಸೈಗಲ್ ಅವರ ಶೈಲಿಯಲ್ಲಿ ಹಾಡಲು ಪ್ರಯತ್ನಿಸುತ್ತಿದ್ದ ಮುಖೇಶ್ ಅವರಿಗೆ ತಮ್ಮದ್ದೇ ಆದ ವಿಶಿಷ್ಟ ಧ್ವನಿಯನ್ನು ಕಂಡುಕೊಳ್ಳಲು ದಾರಿ ತೋರಿಸಿದ್ದು ಸಂಗೀತ ನಿರ್ದೇಶಕ ಅನಿಲ್ ಬಿಸ್ವಾಸ್ ಅವರು. ಒಮ್ಮೆ ಮುಖೇಶ್ ಅವರ ಧ್ವನಿ ಶ್ರೋತೃಗಳಿಗೆ ತಲುಪಿದ ಮೇಲೆ ಅದು ನೇರವಾಗಿ ಪ್ರತಿಯೊಬ್ಬರ ಹೃದಯಕ್ಕೆ ನಾಟಿತು. ರಾಜ್ ಕಪೂರ್ ಮತ್ತು ಮುಖೇಶ್ ಅವರ ಜೋಡಿ ತಂದ ಜಾದು ಭಾರತೀಯ ಚಿತ್ರರಂಗದಲ್ಲಿ ಅಮರ. ರಾಜ್ ಕಪೂರ್ ಅವರ ತೆರೆಯ ಮೇಲಿನ ಪ್ರತಿಯೊಂದು ಭಾವನೆಗೂ ಮುಖೇಶ್ ಅವರ ಧ್ವನಿಯೇ ಜೀವಾಳವಾಗಿತ್ತು. ಸ್ನೇಹಿತರೆ, ಮೇರಾ ಜೂತಾ ಹೈ ಜಪಾನಿ, ಜೀನಾ ಯಹಾ ಮರ್ನಾ ಯಹಾ ಆವಾರಾ ಹೂ, ಈ ಹಾಡುಗಳನ್ನು ಕೇಳಿದಾಗ ರಾಜ್ ಕಪೂರ್ ಅವರ ಮುಖದ ಜೊತೆಗೆ ಮುಖೇಶ್ ಅವರ ಮಧುರ ಧ್ವನಿ ನೆನಪಿಗೆ ಬರುತ್ತೆ. ಸ್ವತಃ ರಾಜ್ ಕಪೂರ್ ಅವರೇ ಒಮ್ಮೆ ಹೇಳಿದರು, ಮುಖೇಶ್ ಹೋದಾಗ ನನ್ನ ಧ್ವನಿಯೇ ನನ್ನನ್ನು ಬಿಟ್ಟು ಹೋಯಿತು ಎಂದು. ಮುಖೇಶ್ ಅವರ ಹಾಡುಗಳಲ್ಲಿ ಒಂದು ತರಹದ ಮಧುರವಾದ ನೋವು, ಆಳವಾದ ಪ್ರೀತಿ ಮತ್ತು ಸರಳತೆ ಅಡಗಿರ್ತಿತ್ತು. ಸುಹಾನಾ ಸಫರ್ ಔರ್ ಎ ಮೌಸಮ್ ಹಸೀನ್, ಕಭಿ ಕಭಿ ಮೇರೆ ದಿಲ್ ಮೇ, ಹೀಗೆ ಅವರು ಹಾಡಿದ ಪ್ರತಿಯೊಂದು ರಾಗವು ಕಾಲತೀತ ಅಂತಾನೆ ಹೇಳಬಹುದು. 1974 ತೆರೆ ಕಂಡ ರಜನೀಗಂಧ ಚಿತ್ರದ ಕೈ ಬಾರಿಯೂ ಹಿ ದೇಖಾ ಹೇ ಹಾಡಿಗೆ ಅವರಿಗೆ ಪ್ರತಿಷ್ಠಿತ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಲಭಿಸಿತು. ಸ್ನೇಹಿತರೆ, 1976 ಅಮೆರಿಕದಲ್ಲಿ ಸಂಗೀತ ಕಚೇರಿಯ ಪ್ರವಾಸದಲ್ಲಿದ್ದಾಗ ಅವರು ಹಠಾತ್ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿದರು. ಅವರು ದೈಹಿಕವಾಗಿ ನಮ್ಮೊಂದಿಗಿಲ್ಲದಿದ್ದರೂ ಅವರ ಪ್ರತಿಯೊಂದು ಹಾಡಿನ ಸಾಲುಗಳಲ್ಲೂ ಇವತ್ತಿಗೂ ಜೀವಂತವಾಗಿದ್ದಾರೆ. ಅಂತಹ ಮಹಾನ್ ಗಾಯಕ ಮುಖೇಶ್ ಅವರ ನೆನಪಿನಲ್ಲಿ ಅವರು ಹಾಡಿದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಹಾಗೆ ಹಾಡು ಕೇಳಿ ಮನಸ್ಸು ತುಂಬಾ ಇಂಪಾಯ್ತಲ್ವಾ ಸ್ನೇಹಿತರೆ? ಮುಖೇಶ್ ಅವರ ಆ ಭಾವಪೂರ್ಣ ಧ್ವನಿ ಮುಗಿದ ನಂತರ ಈಗ ಭಾರತೀಯ ಚಿತ್ರಸಂಗೀತದ ಮತ್ತೊಂದು ಸುವರ್ಣ ಅಧ್ಯಾಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಸಂಗೀತ ಪ್ರಪಂಚದಲ್ಲಿ ಕೆಲವರ ಧ್ವನಿ ಕೇಳಿದರೆ ಕಿವಿಗೆ ಇಂಪು, ಇನ್ನೂ ಕೆಲವರ ಧ್ವನಿ ಕೇಳಿದರೆ ಮನಸ್ಸಿಗೆ ಶಾಂತಿ, ಮತ್ತೆ ಕೆಲವರ ಧ್ವನಿಯಲ್ಲಿ ಶಾಸ್ತ್ರೀಯ ಸಂಗೀತದ ಗಂಭೀರತೆ ಮಿಂಚುತ್ತೆ. ಈ ಮೂರು ಗುಣಗಳನ್ನು ತಮ್ಮ ಒಂದೇ ಧ್ವನಿಯಲ್ಲಿ ಸಮ್ಮಿಲನಗೊಳಿಸಿದ ಮಹಾನ್ ಗಾಯಕರೇ ನಮ್ಮೆಲ್ಲರ ಪ್ರಿಯರಾದ ಮನ್ನಾದೇ ಅವರು. ಪ್ರಬೋಧ್ ಚಂದ್ರ ದೇ ಅನ್ನುವುದು ಇವರ ಮೂಲ ಹೆಸರು. May 1, 1919 ಕೋಲ್ಕತ್ತಾದಲ್ಲಿ ಜನಿಸಿದ ಇವರು ಚಿಕ್ಕನಿಂದಲೇ ಸಂಗೀತದ ವಾತಾವರಣದಲ್ಲಿ ಬೆಳೆದರು. ಇವರ ಚಿಕ್ಕಪ್ಪ ಅಂಧ ಗಾಯಕ ಹಾಗೂ ನಟ ಕೆಸಿ ಡೇ ಕೃಷ್ಣಚಂದ್ರ ದೇ ಅವರೇ ಇವರಿಗೆ ಮೊದಲ ಗುರು. ನಂತರ ಉಸ್ತಾದ್ ಅಮನ್ ಅಲಿ ಖಾನ್ ಮತ್ತು ಉಸ್ತಾದ್ ಅಬ್ದುಲ್ ರಹಮಾನ್ ಖಾನ್ ಅವರ ಬಳಿ ಕಠಿಣ ಶಾಸ್ತ್ರೀಯ ಸಂಗೀತದ ತಾಲೀಮು ಪಡೆದರು. ಈ ಕ್ಲಾಸಿಕಲ್ ಅಡಿಪಾಯವೇ ಮುಂದೆ ಇವರನ್ನು ಬಾಲಿವುಡ್ನ ಇತರ ಗಾಯಕರಿಗಿಂತ ತೀರಾ ಭಿನ್ನವಾಗಿ ನಿಲ್ಲಿಸಿತು. ಸ್ನೇಹಿತರೆ, ಬಾಲಿವುಡ್ ಅಂಗಳದಲ್ಲಿ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್ ಮತ್ತು ಮುಖೇಶ್ ಅವರಂತಹ ದೈತ್ಯ ಗಾಯಕರ ಅಲೆಯೇ ಏಳುತ್ತಿದ್ದಾಗ ತಮಗೆಂದೇ ಪ್ರತ್ಯೇಕವಾದ, ಯಾರೂ ತಲುಪಲಾಗದ ಒಂದು ಎತ್ತರದ ಸ್ಥಾನವನ್ನು ಮನ್ನಾದೇ ಅವರು ಸೃಷ್ಟಿಸಿಕೊಂಡರು. ಶಾಸ್ತ್ರೀಯ ಸಂಗೀತದ ಅತ್ಯಂತ ಕ್ಲಿಷ್ಟಕರವಾದ ಹರಕತ್ತುಗಳು, ತಾನ್ಗಳನ್ನು ಅತ್ಯಂತ ಸುಲಭವಾಗಿ ಕೇಳುಗರ ಮನಸ್ಸಿಗೆ ಮುಟ್ಟುವಂತೆ ಹಾಡುವ ಏಕೈಕ ಗಾಯಕ ಅಂತಂದರೆ ಅದು ಮನ್ನಾದೇ ಮಾತ್ರ. ಎಕ್ ಚತುರ್ನಾರ್, ಬಡಿ ಹೋಶಿಯಾರ್ ನಂತಹ ಹಾಡುಗಳು ಇವತ್ತಿಗೂ ಸಂಗೀತ ಕಲಿಯುವ ವಿದ್ಯಾರ್ಥಿಗಳಿಗೆ ಸವಾಲಾಗಿ ಉಳಿದಿವೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ದಾರ್ಶನಿಕ ಭಾವನೆಯ ಜಿಂದಗಿ ಕೈಸಿ ಹೇ ಪೆಹಲಿ, ಪ್ರೇಮಮಯ ಯೇ ರಾತ್ ಭೀಗಿ ಭೀಗಿ, ಉಲ್ಲಾಸದ ಪ್ಯಾರ್ ಹುವಾ ಎಕ್ರಾರ್ ಹುವಾ, ಹೀಗೆ ಪ್ರತಿಯೊಂದು ಶೈಲಿಯಲ್ಲೂ ತಮ್ಮ ಧ್ವನಿಯ ಛಾಪನ್ನು ಒತ್ತಿದ ಗಾಯಕ ಇವರು. ಇನ್ನು ನಮಗೆ ಅಂದರೆ ಕನ್ನಡಿಗರಿಗೆ ಮನ್ನಾದೇ ಅವರ ಮೇಲೆ ಒಂದು ವಿಶೇಷವಾದ ಅಭಿಮಾನ ಮತ್ತು ಪ್ರೀತಿ ಇದೆ. ಭಾಷೆ ಹಿಂದಿಯಾಗಿದ್ದರೂ ಅವರು ಹಾಡಿದ ಕನ್ನಡ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿ ಶಾಶ್ವತವಾಗಿ ನೆಲೆಸಿವೆ. ಗೀತಾ ಚಿತ್ರದ ಜೊತೆ ಜೊತೆಯಲ್ಲಿ ಹಾಡನ್ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಇಳಿಯರಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಅವರ ಜೊತೆಗೂಡಿ ಮನ್ನಾದೇ ಹಾಡಿದ ಆ ಮಧುರ ಗೀತೆ ಇವತ್ತಿಗೂ ಪ್ರೇಮಿಗಳ ಸಾರ್ವಕಾಲಿಕ ನೆಚ್ಚಿನ ಹಾಡು ಅಂತಲೇ ಹೇಳಬಹುದು. ಹಾಗೆಯೇ ಗೌರಿ ಚಿತ್ರದ ಕೂಡಿ ಬಾಳಿದರೆ ಸ್ವರ್ಗ ಸುಖ ಹಾಡು ಕೂಡ ಕನ್ನಡಿಗರ ಮನೆ ಮನಗಳಲ್ಲಿ ಇವತ್ತಿಗೂ ಗುನುಗ್ತಲೇ ಇರುತ್ತೆ. ತಮ್ಮ ಸುದೀರ್ಘ ಸಂಗೀತ ಪಯಣದಲ್ಲಿ ಹಿಂದಿ, ಬಂಗಾಳಿ, ಕನ್ನಡ, ಮರಾಠಿ, ಗುಜರಾತಿ ಸೇರಿದಂತೆ 4,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಈ ಮಹಾನ್ ಚೇತನಕ್ಕೆ ಭಾರತ ಸರ್ಕಾರ ಪದ್ಮಶ್ರೀ, ಪದ್ಮಭೂಷಣ ಹಾಗೂ ಚಿತ್ರರಂಗದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇನ್ನೊಂದು ವಿಶೇಷ ಹಾಗೂ ಹೆಮ್ಮೆ ಸಂಗತಿ ಗೊತ್ತಾ? ತಮ್ಮ ಜೀವನದ ಕೊನೆಯ ದಿನಗಳನ್ನು ಇವರು ನಮ್ಮ ಹೆಮ್ಮೆಯ ನಾಡಾದ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಿನಲ್ಲೇ ಕಳೆದರು. October 2013 ನಮ್ಮನ್ನಗಲಿದರು ಸ್ನೇಹಿತರೆ. ಧ್ವನಿ ಭೌತಿಕವಾಗಿ ದೂರವಾದರೂ ಅವರು ಬಿಟ್ಟು ಹೋದ ಸಂಗೀತದ ನಾದ ಎಂದೆಂದಿಗೂ ಅಮರ. ಬನ್ನಿ, ಇಷ್ಟೆಲ್ಲ ಸವಿನೆನಪುಗಳ ನಂತರ ಮನ್ನಾದೇ ಅವರ ಆ ಗಂಭೀರ ಮಧುರ ಧ್ವನಿಯಲ್ಲಿ ಮೂಡಿಬಂದಂತಹ ಸಾರ್ವಕಾಲಿಕ ಜನಪ್ರಿಯ ಗೀತೆಯೊಂದಿಗೆ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
2: ಪರಿಶುದ್ಧವಾದ ಹಾಲು?
4: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
5: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
9: ಎಪಿಸೋಡ್ 16 ತಮ್ಮೆಲ್ಲರಿಗೂ ಸ್ವಾಗತ. ಇಂಗ್ಲೆಂಡಿನ ನೈಋತ್ಯ ಭಾಗದಲ್ಲಿ ತಮರ್ ಕಣಿವೆಯಲ್ಲಿ 1880 ಗಣಿಗಳಿಂದ ಲೋಹಗಳನ್ನು ತೆಗೆಯಲಾಗಿದೆ. ಅಲ್ಲಿ ಉಂಟಾದ ಮಾಲಿನ್ಯವು ಈಗಲೂ ಸಹ ಅಪಾಯ ಮಟ್ಟದಲ್ಲಿದೆ. ಅಂದರೆ 100 ವರ್ಷಗಳ ನಂತರವೂ ಸಹ ಆ ಕಣಿವೆಯಲ್ಲಿ ಗಣಿಗಾರಿಕೆಯಿಂದಾಗಿ ಮಾಲಿನ್ಯವು ಕಡಿಮೆಯಾಗಿಲ್ಲ ಎಂದು ವರದಿ ತಿಳಿಸುತ್ತದೆ. ಮನುಷ್ಯನು ದಿನಕ್ಕೆ ಸುಮಾರು 12,000 ಲೀಟರ್ನಷ್ಟು ಗಾಳಿಯನ್ನು ಉಸಿರಾಟದ ಮೂಲಕ ದೇಹದ ಒಳಗೆ ತೆಗೆದುಕೊಳ್ಳುತ್ತಾನೆ. ಗಾಳಿಯಲ್ಲಿ ವಿಷವಸ್ತು ಸೇರಿದರೆ ಇವು ಶ್ವಾಸಕೋಶದ ಮೂಲಕ ಮಾನವನ ರಕ್ತದಲ್ಲಿ ಸೇರುತ್ತವೆ. ಈ ರಕ್ತವು ದೇಹದ ಎಲ್ಲ ಭಾಗಗಳಿಗೂ ಹರಡುತ್ತದೆ. ಅಂತಹ ಸಂದರ್ಭದಲ್ಲಿ ಇವುಗಳಲ್ಲಿರುವ ವಿಷವಸ್ತುಗಳು ಮಾನವನ ದೇಹದ ಎಲ್ಲ ಭಾಗಗಳಲ್ಲಿಯೂ ಸಹ ಶೇಖರಣೆಯಾಗುತ್ತದೆ. ಹೀಗೆ ಶೇಖರಣೆಯಾದ ವಿಷವಸ್ತುವು ಮಾನವನಿಗೆ ವಿವಿಧ ಕಾಯಿಲೆಗಳನ್ನು ತರುತ್ತದೆ. ವಾಯುಮಾಲಿನ್ಯ ಉಂಟಾಗಲು ಮುಖ್ಯ ಕಾರಣವೆಂದರೆ ಗಣಿಗಳು, ಲೋಹದ ಅದಿರನ ಸಂಸ್ಕರಣೆ ಘಟಕಗಳು, ಕಲ್ಲಿದ್ದಲನ್ನು ಉರಿಸುವ ಉಷ್ಣ ಸ್ಥಾವರಗಳು, ಆ ವಾಹನದ ಹೊಗೆ ಹಾಗೂ ಲೋಹಗಳಿಂದ ಇತರ ವಸ್ತುಗಳನ್ನು ತಯಾರಿಸುವ ಕಾರ್ಖಾನೆಗಳಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಲೂಧಿಯಾನದಲ್ಲಿ ನಡೆಸಿದ ವಾಯುಮಾಲಿನ್ಯದ ವರದಿಯ ಪ್ರಕಾರ ಅಲ್ಲಿನ ವಾತಾವರಣದಲ್ಲಿ ಭಾರ ಲೋಹಗಳಾದ ಕ್ಯಾಡ್ಮಿಯಂ, ಲೆಡ್, ಮ್ಯಾಂಗನೀಸ್ಗಳ ಸಾಂದ್ರತೆಗಳು ಹೆಚ್ಚಾಗಿ ಕಂಡುಬಂದಿವೆ. ಅವುಗಳ ಸಾಂದ್ರತೆಗಳು ಇಂತಿವೆ: ಕ್ಯಾಡ್ಮಿಯಂ 330-21,000 ng/m³ ಪರ್ ಮೀಟರ್ ಕ್ಯೂಬ್, 1 m³ನಲ್ಲಿ ಗಾಳಿಯಲ್ಲಿ 330-21,000 ng/m³ ಇರುವುದಾಗಿ ವರದಿಯಾಗಿದೆ. ಆದರೆ WHO ಅವರ ಪ್ರಕಾರ ಕ್ಯಾಡ್ಮಿಯಂ 10-20 ng/m³ ಹೆಚ್ಚಾಗಬಾರದು. ಆದರೆ ಇಲ್ಲಿ ಎಷ್ಟೋ ಸಾವಿರ ಪಟ್ಟು ಹೆಚ್ಚು ಕ್ಯಾಡ್ಮಿಯಂ ವಾತಾವರಣದಲ್ಲಿ ಇದೆ ಎಂದು ವರದಿ ತಿಳಿಸುತ್ತದೆ. ಅದೇ ರೀತಿ ಲೆಡ್ 25-3677 ng/m³ ಇದೆ ಎಂದು ವರದಿ ತಿಳಿಸುತ್ತದೆ. ಆದರೆ WHO ಪ್ರಕಾರ ಇದು 500-1,000 ng/m² ವರೆಗೆ ಇರಬಹುದು ಎಂದು ತಿಳಿಸುತ್ತದೆ. ಅದೇ ರೀತಿ ಮ್ಯಾಂಗನೀಸ್ 27-3259 ng/m³ ಇದೆ ಎಂದು ವರದಿ ತಿಳಿಸುತ್ತದೆ. ಆದರೆ WHO ಪ್ರಕಾರ ಇದು 1,000 ng/m³ ಹೆಚ್ಚಾಗಬಾರದು. ಇವಕ್ಕೆಲ್ಲ ಕಾರಣ ಅಲ್ಲಿ ಸುತ್ತಮುತ್ತ ಇರುವ ಕಾರ್ಖಾನೆಗಳ ಚಟುವಟಿಕೆಗಳೇ ಎಂದು ವರದಿ ಹೇಳುತ್ತದೆ. ಮಾನವನ ಚಟುವಟಿಕೆಯಿಂದಾಗಿ ಲಕ್ಷಗಟ್ಟಲೆ ಟನ್ ಭಾರಲೋಹಗಳು ನೀರಿನ ಸೆಲೆಯನ್ನು ಸೇರುತ್ತವೆ. ಇದಕ್ಕೆ ಸಂಸ್ಕರಿಸದೆ ಹೊರಬಿಡುವ ಗ್ರಾಮಸಾರ, ಕಾರ್ಖಾನೆಯ ತ್ಯಾಜ್ಯ ನೀರು ಹಾಗೂ ಉಷ್ಣ ಸ್ಥಾವರಗಳಿಂದ ಬರುವ ನೀರು ಅಥವಾ ಚಿಮಣಿಗಳಿಂದ ಬರುವ ಹೊಗೆ ಅಥವಾ ಉಷ್ಣ ಸ್ಥಾವರಗಳಿಂದ ಬರುವ ಫ್ಲೈ ಆಶ್ ಅಥವಾ ಬೂದಿ ಇದಕ್ಕೆ ಮುಖ್ಯ ಕಾರಣವಾಗಿದೆ. ನಾಗ್ಪುರದ ಸಂಸ್ಥೆಯಲ್ಲಿರುವ ನೀರಿ ಎಂಬ ಸಂಸ್ಥೆಯು ಸಲ್ಲಿಸಿರುವ ವರದಿಯ ಪ್ರಕಾರ 70%ನಷ್ಟು ನೀರು ಕುಡಿಯಲು ಯೋಗ್ಯವಾಗಿಲ್ಲವೆಂದು ತಿಳಿಸಿದೆ. ಹಾಗೂ ಮುಖ್ಯ ನದಿಗಳ ನೀರಿನಲ್ಲಿ ಲೆಡ್, ಜಿಂಕ್, ಕ್ಯಾಡ್ಮಿಯಂ, ಕ್ರೋಮಿಯಂ, ಮರ್ಕ್ಯುರಿ, ನಿಕ್ಕಲ್, ಐರನ್, ಮ್ಯಾಂಗನೀಸ್ ಲೋಹಗಳು ಅಳತೆಗಿಂತ ಹೆಚ್ಚಾಗಿದೆ ಎಂದು ವರದಿ ಹೇಳುತ್ತದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯ ಪ್ರಕಾರ ಯಮುನಾ ನದಿಯು ದೆಹಲಿಗಿಂತ ಮುಂಚೆ 1 glass ನೀರಿನಲ್ಲಿ ಕ್ರೋಮಿಯಂ 0.01 mg/L, ಕ್ಯಾಡ್ಮಿಯಂ 0.01 mg/L, ನಿಕ್ಕಲ್ 0.02 mg/L, ಜಿಂಕ್ 0.02 mg/L ಎಂದು ಹೇಳುತ್ತದೆ. ಭಾರತದಲ್ಲಿರುವ 142 ಮುಖ್ಯ ನಗರಗಳಲ್ಲಿ 8 ನಗರಗಳಿಗೆ ಮಾತ್ರ ಪೂರ್ಣ ಪ್ರಮಾಣದ ಮಾಲಿನ್ಯ ನೀರಿನ ಶುದ್ಧೀಕರಣ ಘಟಕಗಳಿವೆ ಎಂದು ವರದಿ ಹೇಳುತ್ತದೆ. 62 ನಗರಗಳಿಗೆ ಅರ್ಧಂಬರ್ಧ ಶುದ್ಧೀಕರಣ ಘಟಕಗಳಿವೆ. ಇನ್ನುಳಿದ 72 ನಗರಗಳು ಮಲಿನ ನೀರನ್ನು ನೇರವಾಗಿ ನೀರಿನ ಸೆಲೆಗಳಿಗೆ ಬಿಡುತ್ತದೆ ಎಂದು ವರದಿ ತಿಳಿಸುತ್ತದೆ. ರಾಷ್ಟ್ರದಲ್ಲಿ 100,000 ton/h ಭಾರ ಲೋಹವಿರುವ ಅಪಾಯಕಾರಿ ತ್ಯಾಜ್ಯ ಹಾಗೂ ಘನತ್ಯಾಜ್ಯ ಇವುಗಳನ್ನು ಅವೈಜ್ಞಾನಿಕವಾಗಿ ಎಲ್ಲೆಂದರಲ್ಲಿ ಸುರಿಯುತ್ತಿದೆ. ಇದರಿಂದಾಗಿ ಮಣ್ಣಿನ ಸಾರವೂ ಸಹ ಮಲಿನವಾಗುತ್ತದೆ. ಇಂಥ ಮಣ್ಣಿನಲ್ಲಿ ಮ್ಯಾಂಗನೀಸ್, ಜಿಂಕ್, ಕ್ರೋಮಿಯಂ, ಕಾಪರ್ ಮತ್ತು ಐರನ್ ಇವುಗಳು ಕಂಡುಬಂದಿವೆ. ಇದರ ಜೊತೆಗೆ ಕೃಷಿ ಭೂಮಿಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕಗಳನ್ನು ಬಳಸುವುದರಿಂದಲೂ ಸಹ ಭಾರಲೋಹಗಳ ಪ್ರಮಾಣ ವಾತಾವರಣದಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ ಹೆಚ್ಚಾಗಿದೆ ಎಂದು ವರದಿಯು ತಿಳಿಸುತ್ತದೆ. ತಾಜ್ಮಹಲ್ನನ್ನು ಮಾಲಿನ್ಯದಿಂದ ಸಂರಕ್ಷಣೆ ಮಾಡಲು 1983 ಸ್ಥಳೀಯ ಸರ್ಕಾರವು 10,400 square kilometers ಜಾಗವನ್ನು ತಾಜ್ ಟ್ರೆಪಿಜಿಯಂ ಝೋನ್ TTZ ಅನ್ನು ಘೋಷಿಸುತ್ತಿತ್ತು. ಆಗ್ರಾ ನಗರದಲ್ಲಿ ಗಾಳಿಯ ದಿಕ್ಕು ಬಹಳಷ್ಟು ದಿನಗಳವರೆಗೂ ಪಶ್ಚಿಮದಿಂದ ಪೂರ್ವದ ಕಡೆಗೆ ಬೀಸುತ್ತದೆ. ಆದ್ದರಿಂದ ಸರ್ಕಾರವು ತಾಜ್ಮಹಲ್ ಪಶ್ಚಿಮದ ಕಡೆಗೆ ಹೆಚ್ಚು ಅರಣ್ಯ ಪ್ರದೇಶವನ್ನು ಬೆಳೆಸುವಂತೆ ಸೂಚಿಸಿರುತ್ತದೆ. ಉತ್ತರ ಪ್ರದೇಶದ ಸರ್ಕಾರವು ತಾಜ್ಮಹಲ್ ಸುತ್ತಮುತ್ತ ಕಾರ್ಖಾನೆಗಳಲ್ಲಿ ಉಪಯೋಗಿಸುವ ಉರುವಲ ಅಥವಾ ಫ್ಯೂಯಲನ್ನು ಬದಲಾಯಿಸಲಾಗಿದೆ ಎಂದು ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸುತ್ತದೆ. ಇವುಗಳಲ್ಲಿ 187 ಕಾರ್ಖಾನೆಗಳನ್ನು ಮುಚ್ಚಲಾಗಿದ್ದು 42 ಕಾರ್ಖಾನೆಗಳ ಉರುವಲನ್ನು ಸ್ವಾಭಾವಿಕ ಅನಿಲಕ್ಕೆ ನ್ಯಾಚುರಲ್ ಗ್ಯಾಸ್ ಹಾಗೂ 53 ಕಾರ್ಖಾನೆಗಳನ್ನು ವಿದ್ಯುಚ್ಛಕ್ತಿಯಿಂದ ಕಾರ್ಯನಡೆಸುತ್ತಿವೆ ಎಂದು ತಿಳಿಸಲಾಗಿದೆ. ತಾಜ್ಮಹಲ್ನಿಂದ 500 ಮೀಟರ್ ದೂರದವರೆಗೆ ಯಾವುದೇ ಭಾರೀ ವಾಹನಗಳು ಚಲಿಸದಂತೆ ನಿಷೇಧ ಹೇರಲಾಗಿದೆ. ಆಗ್ರಾದ ಮೂಲಕ 3 ಹೆದ್ದಾರಿಗಳು ಹಾದುಹೋಗುತ್ತವೆ. ಇದರಿಂದಾಗಿ ತಾಜ್ಮಹಲ್ ಪ್ರದೇಶದಲ್ಲಿ ಹೆಚ್ಚಿನ ವಾಯುಮಾಲಿನ್ಯವಾಗಿ ತಾಜ್ಮಹಲಿನ ಬಣ್ಣ ಕಪ್ಪಾಗುತ್ತಿದೆ ಎಂದು ವರದಿ ತಿಳಿಸುತ್ತದೆ. ಆಗ್ರಾ ನಗರದಲ್ಲಿ ಸುಮಾರು 700 ಟನ್ನಷ್ಟು ಘನತ್ಯಾಜ್ಯವು ಉತ್ಪತ್ತಿಯಾಗುತ್ತಿದ್ದು ಇದನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಲು ಕೇಂದ್ರ ಸರ್ಕಾರವು ಸುಮಾರು 8 ಕೋಟಿಯಷ್ಟು ಧನಸಹಾಯವನ್ನು ಮಾಡಿತ್ತು. ಆದರೂ ಸಹ ನಿತ್ಯದ ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವರಿ ಮಾಡಲು ಅಲ್ಲಿಯ ಲೋಕಲ್ ಬಾಡಿಗೆ ಅಥವಾ ನಗರಸಭೆಗೆ ಸಾಧ್ಯವಾಗಿಲ್ಲ. ಆಗ್ರಾ ನಗರದಲ್ಲಿ ಸುಮಾರು 254 MLD ಕಲುಷಿತ ನೀರು ಆಗ ಉತ್ಪತ್ತಿಯಾಗುತ್ತಿತ್ತು. ಇದರಲ್ಲಿ 90 MLD ಕಲುಷಿತ ನೀರನ್ನು ಮಾತ್ರ ಶುದ್ಧೀಕರಿಸಲಾಗುತ್ತಿತ್ತು. ಇಡೀ ನಗರದಲ್ಲಿ ಕೆಲವೇ 17% ಪ್ರದೇಶದಲ್ಲಿ ಕಲುಷಿತ ನೀರನ್ನು ಸಾಗಿಸುವ ಪೈಪ್ಲೈನ್ಗಳೇ ಅಂಡರ್ಗ್ರೌಂಡ್ ಪೈಪ್ಲೈನ್ಗಳಿವೆ. ಅಂದರೆ 100% ಅಂಡರ್ಗ್ರೌಂಡ್ ಪೈಪ್ಲೈನ್ಗಳಿಲ್ಲ. ಅಂದರೆ 17% ಇದೆ ಅಂದರೆ ಇನ್ನು ಬಾಕಿಯ ನೀರು ಚರಂಡಿಗಳಲ್ಲಿ ಹರಿದು ಆ ನೀರು ಹತ್ತಿರದಲ್ಲೇ ಇರುವ ನದಿಯನ್ನು ಸೇರುತ್ತದೆ ಎಂದು ವರದಿ ತಿಳಿಸುತ್ತದೆ. ಇದರಿಂದಾಗಿ ಆ ನದಿಯ ನೀರು ಕಲುಷಿತವಾಗಿರುತ್ತದೆ. 1996 ಸುಮಾರು 450 ಇಟ್ಟಿಗೆ ಭಟ್ಟಿಗಳು ಆಗ್ರಾ ನಗರದ ಸುತ್ತಮುತ್ತ ಕಾರ್ಯನಿರ್ವಹಿಸುತ್ತಿದ್ದವು. ಅವುಗಳನ್ನು ನಗರದಿಂದ 20 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರಿಸಬೇಕೆಂದು ನ್ಯಾಯಾಲಯವು ಸೂಚಿಸುತ್ತದೆ. ಅದರಂತೆ ಅವುಗಳನ್ನು ಈಗ ಶಿಫ್ಟ್ ಮಾಡಲಾಗಿದೆ. ಲೋಹಗಳು ಸಾಮಾನ್ಯವಾಗಿ ಜೀವರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಈ ಲೋಹಗಳು ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ತೊಂದರೆಯನ್ನು ಉಂಟು ಮಾಡುತ್ತವೆ. ಅವುಗಳಲ್ಲಿ ಕಾಯಿಲೆಯನ್ನು ಬರಿಸುತ್ತವೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಬಹಳಷ್ಟು ಲೋಹಗಳಿರುತ್ತವೆ. ಆದ ಕಾರಣ ನೀರನ್ನು ನಾವು ಶುದ್ಧೀಕರಿಸಿ ಕುಡಿಯಬೇಕಾಗುತ್ತದೆ. ಹಾಗೂ ಶುದ್ಧೀಕರಿಸಿದ ನೀರಿನಲ್ಲಿ ಯಾವುದೇ ಥರದ ಲೋಹಗಳು ಇಲ್ಲವೆಂದು ಖಾತ್ರಿ ಮಾಡಿಕೊಳ್ಳಬೇಕಾಗುತ್ತದೆ. ಚರ್ಮ ಹದ ಮಾಡುವ ಕಾರ್ಖಾನೆಗಳಿಂದ ಪರಿಸರಕ್ಕೆ ಅತ್ಯಂತ ಹೆಚ್ಚಿನ ಕ್ರೋಮಿಯಂ ಬಿಡುಗಡೆಯಾಗುತ್ತದೆ. ಏಕೆಂದರೆ ಈ ಕ್ರೋಮಿಯಂ ಯುಕ್ತ ನೀರನ್ನು ಅವರು ಶುದ್ಧೀಕರಣ ಮಾಡಿ ಹೊರಗೆ ಬಿಡುವುದಿಲ್ಲ. ನೇರವಾಗಿ ಬಿಟ್ಟಿರುವುದರಿಂದ ಕ್ರೋಮಿಯಂ ಪರಿಸರದಲ್ಲಿ ಹರಡುತ್ತದೆ. ಬೆಂಗಳೂರಿನ ಟ್ಯಾನರಿ ರೋಡ್ನಲ್ಲಿ, ಪಲ್ಲಾವರಂ ತಮಿಳ್ನಾಡಲ್ಲಿ, ಅಲ್ಲೆಲ್ಲ ಈ ಚರ್ಮ ಹದ ಮಾಡುವ ಕಾರ್ಖಾನೆಗಳಿರುತ್ತವೆ. ಇವುಗಳ ನೀರನ್ನು ಸಂಸ್ಕರಿಸದೆ ಹೊರಗೆ ಬಿಡಲಾಗುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಟ್ಯಾನರಿ ರೋಡ್ನಲ್ಲಿ ಯಾವುದೇ ಚರ್ಮ ಹದ ಮಾಡುವ ಕಾರ್ಖಾನೆ ಇರುವುದಿಲ್ಲ. ಲೋಹಗಳು ಅತಿ ಸಣ್ಣ ಪ್ರಮಾಣದಲ್ಲಿ ನೀರಿನಲ್ಲಿ ಇರುತ್ತವೆ, ನ್ಯಾಚುರಲ್ ಆಗಿಯೇ ಇರುತ್ತವೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅವು ಮನುಷ್ಯನಿಗೆ ವಿವಿಧ ಕಾಯಿಲೆಗಳನ್ನು ತರಿಸುತ್ತವೆ. ಐರನ್ 2 ಮತ್ತು ಐರನ್ 3 ಲೋಹಗಳಿಗಿಂತ ನೀರಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕರಗುತ್ತವೆ. ಈ ಐರನ್ ಸಹ ಐರನ್ 2, ಐರನ್ 3 ಎಂದು ವಿಂಗಡಿಸಲಾಗಿದೆ. ಇವೆರಡು ನೀರಿನಲ್ಲಿ ಕರಗಿದಾಗ ಅಂಥ ನೀರನ್ನು ಕುಡಿದಾಗ ಈ ಕಬ್ಬಿಣದ ಅಂಶವು ಮನುಷ್ಯನ ದೇಹವನ್ನು ಸೇರುತ್ತದೆ. ಇದು ಮನುಷ್ಯನಿಗೆ ವಿವಿಧ ಕಾಯಿಲೆಗಳನ್ನು ತರುತ್ತದೆ. ಅದೇ ರೀತಿ ಪಾದರಸಕ್ಕೆ ಹೆಚ್ಚು ಆವಿಯಾಗುವ ಒತ್ತಡವಿರುವುದರಿಂದ ಆವಿಯ ರೂಪದಲ್ಲಿ ಪಾದರಸವು ಅತ್ಯಂತ ವಿಷಯುಕ್ತವಾಗಿದೆ. ಯಾವುದೇ ಕಾರ್ಖಾನೆಯಲ್ಲಿ ಪಾದರಸವನ್ನು ಉಪಯೋಗಿಸಿದರೆ ಆಗ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ನೌಕರರ ರಕ್ತವನ್ನು ಆಗಾಗ ಪರೀಕ್ಷಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪಾದರಸವು ಅವರ ದೇಹವನ್ನು ಆಕ್ರಮಿಸಿ ಅವರಿಗೆ ಈಟಾ ಎಂಬ ಕಾಯಿಲೆಯನ್ನು ತರುವ ಸಾಧ್ಯತೆ ಇರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಪಾದರಸವನ್ನು ಯಾರೂ ಉಪಯೋಗ ಮಾಡಬಾರದು ಎಂದು ಈಗಾಗಲೇ ಅದನ್ನು ಬ್ಯಾನ್ ಮಾಡಿದೆ. ಏಕೆಂದರೆ ಇಡೀ ಪ್ರಪಂಚದಾದ್ಯಂತ ಈ ಪಾದರಸದ ಗಣಿಗಳು ಗಣಿಗಳಲ್ಲಿ ಕೆಲಸ ಮಾಡುವ ಎಲ್ಲ ವ್ಯಕ್ತಿಗಳು ಕ್ಯಾನ್ಸರ್ನಿಂದಾಗಿ ಅಥವಾ ಡಿಸೀಸ್ ಕಾಯಿಲೆಯಿಂದಾಗಿ ನರಳುತ್ತಿರುತ್ತಾರೆ. ಹಾಗಾಗಿ ಆ ಪಾದರಸದ ಗಣಿಗಳನ್ನು ಪ್ರಪಂಚದಾದ್ಯಂತ ಮುಚ್ಚಲಾಗಿದೆ. ಈಗ ಹೇಳಿರುವ ಎಲ್ಲ ವಿಷಯವು ಒಂದು ಪುಸ್ತಕದಿಂದ ತೆಗೆಯಲಾಗಿದೆ. ಇದು ಇಲ್ಲಿಗೆ 16ನೇ ಎಪಿಸೋಡ್ ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
8: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿಯವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
11: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾದೇವಿ ತುಕಾರಾಂ ಪೊಮೋಜಿ. ನಾನು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದಲ್ಲಿ ಯೋಜನಾ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆಲ್ಲ ಒಂದು ಜಾನಪದ ಕತೆ ಹೇಳ್ತೀನಿ. ಕತೆ ಹೆಸರು ಅಜ್ಜಿಯ ಕೋಳಿ. ಈ ಕತೆ ನನಗೆ ಹೇಳಿದವರು ನಮ್ಮ ತಾಯಿಯವರು. ಅವ್ರ ಹೆಸರು ಚೆನ್ನಮ್ಮ ತುಕಾರಾಂ ಪೊಮೋಜಿ. ಅವರಿರೋದು ಧಾರವಾಡ ತಾಲೂಕಿನ ಶಿವಾರಗಟ್ಟಿ ಗ್ರಾಮದಲ್ಲಿ. ಅವರಿಗೀಗ ವಯಸ್ಸು 72 ವರ್ಷ. ಕತೆ ಹೇಳೋಕ್ಕಿಂತ ಮೊದಲು ನಾನು ನಿಮಗೊಂದು ಮಾಹಿತಿ ತಿಳಿಸ್ತೀನಿ. ಣ ಮತ್ತು ಣ ಈ ಎರಡು ವ್ಯತ್ಯಾಸ ನಂಗೆ ಮಾಡೋಕ್ಕೆ ಬರೋದಿಲ್ಲ. ಈ ಎರಡು ನಗಳ ವ್ಯತ್ಯಾಸ ಇದೆ, ಆ ವ್ಯತ್ಯಾಸ ನಂಗೆ ಮಾಡೋಕ್ಕೆ ಬರೋದಿಲ್ಲ. ನಾ ಕತೆ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಈಗ ಕತೆ ಶುರು ಮಾಡೋಣ. ಒಂದು ಊರಾಗ ಒಬ್ಬಕಿ ಅಜ್ಜಿ ಇರ್ತಾಳೆ. ಅಜ್ಜಿ ಭಾಳಷ್ಟು ಪ್ರಾಣಿ ಪಕ್ಷಿಗಳನ್ನು ಸಾಕಿರ್ತಾಳೆ ಆಕಿ. ಅದರ ಎತ್ತು, ಎಮ್ಮೆ, ಆಕಳು, ಕುರಿ, ಕೋಳಿ ಎಲ್ಲ ಪ್ರಾಣಿಗಳು ಸಾಕಿರ್ತಾಳೆ. ಸಾಕಿದಾಗ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಸ್ನೇಹದಿಂದ ಆಡ್ಕೊಂಡು ಇರ್ತಾವ. ಎಲ್ಲ ಪ್ರಾಣಿಗಳಿಗೆ ಮಕ್ಕಳು ಇರ್ತಾವ. ಕೋಳಿಗೆ ಮಾತ್ರ ಮಕ್ಕಳು ಇರೋಂಗಿಲ್ಲ. ಕೋಳಿಗೆ ಏನಾಗುತ್ತೆ, ನನಗೂ ಮಕ್ಕಳು ಆಡಿಸ್ಬೇಕು ಅಂತ ಆಸೆ ಆಗತ್ತೆ. ಆಡ್ಕೊಳ್ಳಿ ಅದು ಅಜ್ಜಿ ಹತ್ರ ಹೋಗಿ ಕೇಳ್ತೈತಿ. ಅಜ್ಜಿ ಅಜ್ಜಿ ನನಗೆ ಯಾಕೆ ಮಕ್ಕಳು ಇಲ್ಲ ಅಂತಂದ. ಅಜ್ಜಿ ಹೇಳ್ತಾಳೆ, ನನಗೇನು ಗೊತ್ತವ, ನಿನ್ನ ಮಕ್ಕಳು ಬೇಕಂದ್ರೆ ಆ ಪರಮಾತ್ಮನ ಹೋಗಿ ಕೇಳು ಅಂತ ಹೇಳ್ತಾಳೆ. ಆವಾಗ ಕೋಳಿ ಏನು ಮಾಡ್ತೈತಿ, ಸರಿ ಬಿಡು ನಾನು ಪರಮಾತ್ಮನ ಕೇಳ್ತೀನಿ ಅಂತಂದು ಹೋಗ್ತಿರ್ತೈತಿ.

ಹೋಗು ಹೊತ್ನಾಗ ಅದಕ್ಕೊಂದು ಮೆಣಸಿನ ಹುಳ ಬೆಟ್ಟಕೈತಿ. ಮೆಣಸಿನ ಹುಳ ಕೋಳಿಯಕ್ಕ ಕೋಳಿಯಕ್ಕ ನೀ ಎಲ್ಲಿ ಹೊಂಟಿ ಅಂತ ಕೇಳ್ತೈತಿ. ಕೋಳಿ ತನ್ನ ಕತೆ ಎಲ್ಲ ಹೇಳಿಬಿಟ್ಟು ನಾನು ಪರಮಾತ್ಮ ಹತ್ರಕ್ಕೆ ಮಕ್ಕಳು ಕೇಳಕ್ಕೆ ಹೊಂಟೇನಿ ಅಂತ ಹೇಳ್ತೈತಿ. ಆತು ಬಿಡು, ನಾನು ಬರಲ ನಿನ್ನ ಜೊತೆ ಅಂತ ಕೇಳ್ತೈತಿ. ನೀವು ಸರಿ ಬಾ ಹೋಗುನು ಅಂತ ಎರಡು ಸೇರ್ಕೊಂಡು ಹೋಗ್ತಿರ್ತಾವ. ನದಿ ಬೆಟ್ಟ ಗುಡ್ಡ ಎಲ್ಲ ದಟ್ಕೊಂಡು ಹೋಗ್ತಾವ. ದಾರಿಯಲ್ಲಿ ಮೆಣಸಿನ ಹುಳಕ್ಕೆ ಒಂದು ಕೆಟ್ಟ ಆಲೋಚನೆ ಬರ್ತೈತಿ. ಅದು ಏನಂದರೆ, ನಾ ಕಚ್ಚಿದ ಕೂಡಲೇ ಸಾಯಬೇಕು, ಅಂಥವರ ನಾನು ಪರಮಾತ್ಮನ ಹತ್ರ ಕೇಳಬೇಕು ಅಂತ ಹೇಳ್ಕೊಂಡು ಹೋಗ್ತೈತಿ. ಹೋಗ್ತಾವ ಎರಡು ಹೋಗ್ತಾವ ಪರಮಾತ್ಮನ ಹತ್ರಕ್ಕೆ ಹೋಗ್ತಾವ. ಅವಾಗ ಪರಮಾತ್ಮ ಏನು ಮಾಡ್ತಿರ್ತಾನೋ, ಭೂಮಿಯಲ್ಲಿರೋ ಎಲ್ಲ ಪ್ರಾಣಿಗಳಿಗೆ ಅಣ್ಣ ಹಾಕ್ತಿರ್ತಾನವ. ಹಾಕೋ ಟೈಮ್ದಾಗ ಈಗ ಹೋಗ್ತಾವ, ಇಷ್ಟು ದೂರ ಬಂದಿರಲ್ಲ, ಏನು ಕಾರಣ ಇರ್ಬೋದವ ನಿಮ್ಮದು ಅಂತಂದು. ಆವಾಗ ಕೋಳಿ ಹೇಳ್ತೈತಿ, ಎಲ್ಲರಿಗೂ ಮಕ್ಕಳನ್ನು ಕೊಟ್ಟಿದೀಯ, ನನಗೆ ಮಾತ್ರ ಯಾಕೆ ಮಕ್ಕಳ ಕೊಟ್ಟಿಲ್ಲ ಅಂತ ಕೇಳ್ತೈತಿ. ಪರಮಾತ್ಮ ಅವಾಗ ಹೇಳ್ತಾನೆ, ಸರಿ ನೀ ಮಕ್ಕಳ ಹೆಂಗೆ ಸಾಕ್ತಿ ನೀನು? ಬಾಯಾಗ ಹಲ್ಲಿಲ್ಲ, ಎದೆ ಮ್ಯಾಗ ಮೊಲೆ ಇಲ್ಲ, ನೀನು ಹೆಂಗೆ ಮಕ್ಕಳ ಸಾಕ್ತಿ ಅಂತ ಕೇಳ್ತೈತಿ. ಇಲ್ಲ ಇಲ್ಲ, ನಿನ್ನ ಮಕ್ಕಳ ಕೊಡು, ನಾನು ಹೆಂಗಾದರೂ ಸಾಕ್ತೀನಿ, ತಿಪ್ಪಿಗೆ ಬಿರಿನಾದರೂ ಮಕ್ಕಳ ಸಾಕ್ತೀನಿ, ನನ್ನ ಮಕ್ಕಳ ಕೊಡು ಅಂತ ಕೇಳ್ತದೆ. ಆಯ್ತವ ತಾತ ಅಸ್ತು ಅಂಥೇಳಿ ಕಾಯಿ ಕಳಿಸ್ತಾನ. ಆಮ್ಯಾಗ ಮೆಣಸಿನ ಹುಳದ ಸರದಿ ಬರ್ತೈತಿ. ಆವಾಗ ಮೆಣಸಿನ ಹುಳ ಹೇಳ್ತೈತಿ, ನನಗೆ ನೀನು ಎಂಥ ವರ ಕೊಡಬೇಕು ಅಂದರೆ ನಾ ಕಚ್ಚಿದ ಕೂಡಲೇ ಸಾಯಬೇಕು, ಅಂಥ ವರ ಕೊಡಬೇಕು ಅಂತ ಹೇಳ್ತೈತಿ. ಆಯಿತು ತತ ಅಸ್ತು ಕೊಟ್ನಿ ಅಂತ ಹೇಳ್ತಾನವ. ಬರ್ತಾವೆ ಎರಡು ತಮ್ಮ ತಮ್ಮ ಊರಿಗೆ ಬಂದು ಸಂತೋಷದಿಂದ ಜೀವನ ಮಾಡ್ತಾವೆ. ಸ್ವಲ್ಪ ದಿನ ಆದ್ಮ್ಯಾಗೆ ಕೋಳಿ ಮೊಟ್ಟೆ ಇರ್ತೈತಿ, ಕಾವು ಕೊಡ್ತೈತಿ, ಮರಿನೂ ಅಕ್ಕವ. ಕೋಳಿ ತಿಪ್ಪಿ ಎಲ್ಲ ಕೆಬಿರಿ ಕೆಬಿರಿ ಕಾಳು ತಿನ್ನಿಸ್ತಿರ್ತೈತಿ. ಅದನ್ನು ನೋಡ್ಕೊಂಡು ಮೆಣಸಿನ ಹುಳನೂ ಹೇಳ್ತೈತಿ, ಓ ನನಗೊಂದು ವರ ಕೇಳಿನಲ್ಲ, ಅದನ್ನು ಹೆಂಗೆ ನಾನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೈತಿ. ಅಲ್ಲೇ ನೋಡ್ತೈತಿ, ಪಕ್ಕದಲ್ಲಿ ಅಜ್ಜಿ ಕೂತಿರ್ತಾಳೆ. ಅಜ್ಜಿ ಕೈಗೆ ಹೋಗಿ ಕಚ್ಚಿಬಿಡ್ತೈತಿ. ಕಚ್ಚಿದ ಕೂಡಲೇ ಅಜ್ಜಿ ಏನು ಮಾಡ್ತಾಳೆ, ಉರಿ ತಾಳ್ದನೆ ಅದು ಕಸ ಕಸ ಹಿಂಗೆ ತಿಕ್ಕಿಬಿಡ್ತಾಳೆ. ತಿಕ್ಕಿದ ಕೂಡಲೇ ಮೆಣಸಿನ ಹುಳ ಸತ್ತೋಗ್ಬಿಡ್ತೈತಿ. ಆಮೇಲೆ ಮತ್ತೆ ಅದು ಪರಮಾತ್ಮನ ಹತ್ತಕ್ಕೆ ಹೋಗೈತಿ. ಪರಮಾತ್ಮ ಪರಮಾತ್ಮ, ನಾನು ವರ ಕೇಳಿದ್ದು ಕಚ್ಚಿದ ಕೂಡಲೇ ನಾ ಸಾಯ್ಬೇಕಂತಲ್ಲ, ನಾ ಕಚ್ಚಿರೋ ಮನುಷ್ಯ ಸಾಯ್ಬೇಕು ಅಂತ ಹೇಳ್ತೈತಿ. ಅವಾಗ ಹೇಳ್ತಾನೆ, ನಿನ್ನ ದುಷ್ಟ ಬುದ್ಧಿಗೆ ನಿಂಗೆ ತಕ್ಕ ಶಿಕ್ಷಣ ಆಗೈತಿ, ಆಯಿತು ಹೋಗು ಅಂತ ಹೇಳಿಬಿಡ್ತಾನೆ. ಅದಕ್ಕೆ ಮೆಣಸಿನ ಹುಳ ಕಚ್ಚಿದ ಕೂಡಲೇ ಏನು ಮಾಡ್ತಾರೆ, ಹೆಚ್ಚು ಜನ ಅದ್ರ ಉರಿ ತಾಳ್ಲೆ ಗಸಾಗ ಸತ್ತಿಕ್ಕಿ ಅಲ್ಲೇ ಸಾಯಿಸ್ಬಿಡ್ತಾರೆ ಅದನ್ನು. ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರು ತಿಪ್ಪೆಗೆ ಬರೋದು ಬಿಡೋದಿಲ್ಲ ಅಂತೇಳಿ ಒಂದು ಗಾದೆ ಮಾತೈತಿ. ಅದಕ್ಕೆ ಕೋಳಿ ತನ್ನ ಮಕ್ಕಳ ಸಾಕೋದಕ್ಕೆ ಅದಕ್ಕೆ ಎಷ್ಟೋ ಇದನ್ನು ಮಾಡಿದ್ರು ತಿಪ್ಪಿಗೆ ಬರೀನ ಅದು ಮಕ್ಕಳು ಕಾಳ ತಿನ್ನಿಸ್ತೈತಿ. ಮಕ್ಕಳು ಇಷ್ಟೊತ್ತು ಕತೆ ಕೇಳಿದ್ರಲ್ವಾ, ಇಷ್ಟ ಆಯ್ತಾ? ನೋಡಿ, ನಾವು ಸ್ವತಃ ದೇವ್ರ ಹತ್ರ ಹೋಗಿ ವರ ಕೇಳಬೇಕಂದ್ರು ಎಷ್ಟು ಎಚ್ಚರ ವಹಿಸ್ಬೇಕು? ಸ್ವಲ್ಪ ಎಚ್ಚರ ತಪ್ಪಿದ್ರು ನಾವು ಕೇಳಿರೋ ವರನ ನಮಗೆ ಶಾಪ ಆಗ್ಬೋದಲ್ವಾ? ಈ ಥರದ ಎಷ್ಟೋ ಕತೆಗಳನ್ನು ನಮ್ಮ ತಾಯಿಯವ್ರು ನನಗೆ ಹೇಳಿದಾರು. ನಾ ಇನ್ನೊಂದು ಸಲ ನಿಮಗೆ ಬೇರೆ ಕತೆ ನಾ ಹೇಳ್ತೀನಿ. ನಮಸ್ಕಾರ.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯಾ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಶಾಂತಿಯ ಕಾಂತಿ. ಬೆರಗಾಗಿ ಪೂವೆಲ್ಲ ಪಿರಿತನದ ನೋಟಗಳು, ಬೆರಗೆ ಮೈ ವರೆವೆ ಸೊಲ್ಲಣಗುವುದೇ ಸೊಗಸು, ಬೆರಗು ಚಿತ್ತವ ನುಂಗಲೊಗೆದ ಶಾಂತಿಯ ಕಾಂತಿ, ಪರಮ ನರ್ಚನೆಗೆ ವರ ಮಂಕುತಿಮ್ಮ. ಬೆರಗಾಗಿ ಪೂವೆಲ್ಲ, ಬೆರಗಾಗಿ ಪೂವ ಅವೆಲ್ಲ, ಬೆರಗನ್ನು ಉಂಟು ಮಾಡುವಂಥ ಅವೆಲ್ಲ ಪಿರಿತನದ ನೋಟಗಳು. ಪಿರಿ ಅಂದರೆ ಹಿರಿತನದ ನೋಟಗಳು. ಬೆರಗೆ ಮೈ ಮರವೆ ಸೊಲ್ಲಣಗುವುದೇ ಸೊಗಸು. ಸೊಲ್ಲು ಅಂದರೆ ಮಾತು, ಅಣಗುವುದೇ ಅಂದರೆ ಮರ್ತೋಗೋದು, ಮಾತು ಮರ್ತೋಗೋದೇ ಸೊಗಸು. ಬೆರಗಾಗೋದು, ಮೈ ಮರವು ಇವೆಲ್ಲ ಸೊಗಸು. ಬೆರಗು ಚಿತ್ತವ ನುಂಗಲೊಗೆವ ಶಾಂತಿಯ ಕಾಂತಿ. ಬೆರಗು ಚಿತ್ತವನ್ನ ನುಂಗಲೊಗೆವ, ನುಂಗಲು ಒಗೆವ ಅಂದರೆ ಬೀರುವ, ಹೊರಬರುವ ಶಾಂತಿಯ ಕಾಂತಿ. ಪರಮ ನರ್ಚನೆಗೆ ವರ, ಪರಮನ ಪರಮಾತ್ಮನ ಅರ್ಚನೆಗೆ ವರ ಸಿಗುತ್ತೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬೆರಗಾಗಿ ಪೂವೆಲ್ಲ ಪಿರಿತನದ ನೋಟಗಳು, ಬೆರಗೆ ಮೈ ವರೆವೆ ಸೊಲ್ಲಣಗುವುದೇ ಸೊಗಸು, ಬೆರಗು ಚಿತ್ತವ ನುಂಗಲೊಗೆದ ಶಾಂತಿಯ ಕಾಂತಿ, ಪರಮ ನರ್ಚನೆಗೆ ವರ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜಗತ್ ಸೃಷ್ಟಿಯ ಹಿರಿದಾದ ನೋಟಗಳೆಲ್ಲ ನಮ್ಮನ್ನ ಬೆರಗಾಗಿಸತ್ತೆ. ಆ ಬೆರಗು ನಮ್ಮನ್ನು ಮೈ ಮರೆಯೋ ಹಾಗೆ ಮಾಡಿದಾಗ ನಾವು ಮೂಕಸ್ಮಿತರಾಗೋದೇ ಸೊಗಸು. ನಾವು ಹಾಗೆ ಬೆರಗಾದಾಗ ನಮ್ಮ ಮನಸ್ಸನ್ನು ಆವರಿಸುವ ಪ್ರಭೆಯ ಅಥವಾ ಕಾಂತಿಯ ಶಾಂತತೆಯೇ ನಮಗೆ ಆ ಪರಮಾತ್ಮನನ್ನು ಪೂಜಿಸೋದಕ್ಕೆ ಸಿಕ್ಕ ವರ ಅಂತ ಮನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಹಿರಿದಾದ, ಅದ್ಭುತವಾದ, ಉತ್ಕೃಷ್ಟವಾದ ಸ್ಥಳವನ್ನೋ, ವಸ್ತುವನ್ನೋ, ವ್ಯಕ್ತಿಯನ್ನೋ ಅಥವಾ ಭಾವವನ್ನೋ ಕಂಡಾಗ ನಮ್ಮ ಮನಸ್ಸು ಅದರ ವೈಶಾಲ್ಯಕ್ಕೆ, ಅದ್ಭುತತೆಗೆ ಮತ್ತು ಅಗಾಧತೆಗೆ ಸೋತು ಒಂದು ಶಾಂತ ಪ್ರಶಾಂತ ಭಾವದಲ್ಲಿ ಮುಳುಗಿ ಹೋಗುತ್ತೆ. ಮನಸ್ಸು ಮೂಕ ಆಗತ್ತೆ. ಹಾಗೆ ನಮ್ಮ ಮಾತು ಅಡಗಿ ಆ ವಸ್ತುವಿನಿಂದಲೋ ಅಥವಾ ವ್ಯಕ್ತಿಯಿಂದಲೋ ಏನನ್ನೂ ಬೇಡದ, ಏನನ್ನೂ ಬಯಸದ ಮೈ ಮರೆಯುವ ಶಾಂತ ಭಾವ ನಮ್ಮಲ್ಲುಂಟಾದಾಗ ಅದು ನಮಗೆ ಆ ಪರಮಾತ್ಮನ ಪೂಜೆಗೆ ಸಿಕ್ಕ ಸೂಕ್ತ ವರವಂತನೇ ಭಾವಿಸ್ಬೇಕು. ಈ ಜಗತ್ತಿನ ಅದ್ಭುತಗಳನ್ನು ಕಂಡಾಗ ಆಗೋ ಆನಂದ ಮರದಿಂದ ಮರಕ್ಕೆ ಹಾರೋ ಮಂಗನ ಹಾಗೆ ವಿಷಯಾಂತರವಾಗ್ತಾನೆ ಇರೋ ನಮ್ಮ ಮನಸ್ಸನ್ನು ಕೆಲಕಾಲ ಶಾಂತವಾಗಿಸುವ ಮತ್ತು ಆ ಶಾಂತತೆಯಲ್ಲಿ ಒಂದು ಶೂನ್ಯತೆಯ ಅಥವಾ ಮನದೊಳಗೆ ಒಂದು ಮೌನದ ವಾತಾವರಣ ನಿರ್ಮಿಸೋದಕ್ಕೆ ಸಹಾಯ ಮಾಡುತ್ತೆ. ಆ ಆನಂದದಲ್ಲಿ ಬರೋ ಅನನ್ಯ ಭಾವವೇ ಪರಮಾತ್ಮನ ಪೂಜೆ ಅಥವಾ ಧ್ಯಾನ ಮಾಡೋದಕ್ಕೆ ಸೂಕ್ತ ಮನೋವೇದಿಕೆ. ಅಂತಹ ಪ್ರಶಾಂತ ಭಾವ ನಮಗೆ ಒಂದು ಕಾವ್ಯವನ್ನು ಓದಿದಾಗಲೋ, ಪ್ರಕೃತಿಯನ್ನು ಆಸ್ವಾದಿಸಿದಾಗಲೋ, ಅಗಾಧವಾದ ಕಡಲನ್ನು ಕಂಡಾಗಲೋ, ಸುಶ್ರಾವ್ಯವಾದ ಸಂಗೀತವನ್ನು ಕೇಳಿದಾಗಲೋ, ಅಥವಾ ಒಬ್ಬ ಸಹೃದಯ ವ್ಯಕ್ತಿಯ ಶುದ್ಧಾಂತರಂಗನ ಕಂಡಾಗಲೋ ಬರುತ್ತೆ. ಆದರೆ ಅದು ನಮ್ಮ ಒಳಗೆ ಬರಬೇಕಾದ್ರೆ ನಮ್ಮ ಮನಸ್ಸನ್ನು ನಾವು ಪೂರ್ವ ಸಿದ್ಧತೆಯೊಟ್ಟಿಗೆ ಶುದ್ಧವಾಗಿಟ್ಕೊಳ್ಬೇಕು. ಹಾಗಾದಾಗ ಮನೆಯ ಗುಂಡಪ್ಪನವರು ಹೇಳೋ ಶಾಂತಿಯ ಕಾಂತಿ ನಮ್ಮೊಳಗೆ ಬೆಳಗಿ ಆ ಪರಮಾತ್ಮನ ಪೂಜೆಗೆ ನಮ್ಮೊಳಗೂ ವೇದಿಕೆ ಸಿದ್ಧವಾಗುತ್ತೆ. ನೋಡಿ, ನಮ್ಮೆಲ್ಲರಿಗೂ ಜಗತ್ತಲ್ಲಿ ಏನೇನೋ ಅನುಭವಗಳಾಗೋದಿದೆ. ಕೆಲವೊಂದು ಧನ್ಯತೆಯ ಕ್ಷಣಗಳು ಇದ್ದಿರ್ಬೋದು. ಹೀಗೆ ಅನೇಕರಿಗೆ ಪ್ರಪಂಚದಲ್ಲಿ ಪರಮಾದ್ಭುತವನ್ನ ಕಂಡಾಗ, ಅತ್ಯಂತ ದೊಡ್ಡವರ ದರ್ಶನ ಆದಾಗ, ಹಿರಿದಾದ ಕ್ಷಣಗಳಿಗೆ ಸಾಕ್ಷಿಯಾದಾಗ ಬೆರಗು ಹುಟ್ಟತ್ತೆ. ಆ ವರ್ಣನಾತೀತ ಸಂದರ್ಭದಿಂದ ಮೈ ಮರೆತು ಮಾತು ಮೂಕಾಗತ್ತೆ. ಅದೊಂದು ಸುಂದರ ಸೊಗಸಿನ ಕ್ಷಣ. ಹೀಗೆ ಬೆರಗಿನಿಂದ ಮನಸ್ಸು ನಿಶ್ಚಲವಾಗಿ ನಿಂತಾಗ ಶಾಂತಿ ಮೈದೋರತ್ತೆ. ಈ ಶಾಂತಿಯ ಕಾಂತಿ ವ್ಯಕ್ತಿಯನ್ನ ಆವರಿಸಿಕೊಳ್ಳತ್ತೆ. ಈ ಶಾಂತಿ, ಅದರಿಂದ ಬಂದ ಕಾಂತಿ, ಇವುಗಳೇ ಪರಮಾತ್ಮನ ಅರ್ಚನೆಗೆ ದೊರೆತ ವರಗಳು. ಭಗವಂತನನ್ನ ಅತ್ಯಂತ ಶ್ರದ್ಧೆಯಿಂದ ಆರ್ತತೆಯಿಂದ ಪೂಜಿಸಿದಾಗ ಬರುವ ಶಾಂತಿಗೆ ಸಮನಾದದ್ದು ಈ ಬಗೆಯ ಹಿರಿತನದ ನೋಟ ನೀಡುವ ಶಾಂತಿ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
9: ಓಕೆ ಸ್ನೇಹಿತರೆ, ಈಗ 18ನೇ ಸಂಚಿಕೆಗೆ ಹೋಗ್ತಾ ಇದ್ದೇವೆ. ಇದರಲ್ಲೂ ನಾವು ಚರ್ಚೆಯನ್ನು ಹಿಂದೆ ನಾವೇನು ಮಾಡಿದ್ದೇವೆ, ಹೆಚ್ಚುವರಿ ವಾಸ್ತವ, ಅದನ್ನು ಮುಂದುವರೆದ ಭಾಗನ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀನಿವಾಸ್, ಮುಂದುವರಿಸಿದ್ರೆ ತುಂಬ ಒಳ್ಳೇದು ಅನಿಸುತ್ತೆ.
10: ನಮಸ್ಕಾರ. ನೋಡಿ, ಈ ಟೆಲಿ ಈ ಸಂಚಿಕೆ ಆದ ನಂತರ ಭಾಳ ಗಮನಿಸಬೇಕಾದಂಥ ಅಂಶ ಈ ಸರ್ಪ್ಲಸ್ ರಿಯಾಲಿಟಿ, ಈ ಸಾಮಾಜಿಕ ರಿಯಾಲಿಟಿ ಇರ್ಬೋದು, ಭೌತಿಕ ರಿಯಾಲಿಟಿ ಇರ್ಬೋದು, ಅಥವಾ ಈ ಥರ ಈ ಸರ್ಪ್ಲಸ್ ರಿಯಾಲಿಟಿಯ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡಿದ್ರೆ ಮನೋನಾಟಕದ ತತ್ವ ಮತ್ತು ಅದರ ಸೂಕ್ಷ್ಮತೆಗಳು ನಮ್ಗೆ ಅರ್ಥ ಆಗಲ್ಲ. ನೋಡಿ, ಸಿಗ್ಮಂಡ್ ಫ್ರಾಯ್ಡ್ ಅವರಿಗೆ ಮೊರೇನೋ ಅವರು ಹೇಳಿದಾಗೆ ಅವರ ಉದ್ದೇಶ ಕನಸುಗಳನ್ನು ವಿಶ್ಲೇಷಣೆ ಮಾಡೋದಾಗಿರಲ್ಲ, ಬದಲಾಗಿ ಕನಸುಗಳನ್ನು ಮತ್ತೆ ಕಾಣಲು ಜನರಿಗೆ ಸಹಾಯ ಮಾಡೋದಾಗಿರುತ್ತೆ. ನಾಯಕನ ಜೀವನದಲ್ಲಿ ನಡೆದಿರದ ವಾಸ್ತವವಲ್ಲದ ಅನುಭವದ ದೃಶ್ಯಗಳು ಹೆಚ್ಚುವರಿ ವಾಸ್ತವತೆಯ ಒಳಗೆ ಕರೆದಿರುವುದಿಲ್ಲ ಎಂದು ಮನೋನಾಟಕರು ಪದೇ ಪದೇ ಉಲ್ಲೇಖಿಸ್ತಾರೆ. ಇನ್ನೊಂದ್ಸರಿ ಹೇಳ್ತೀನಿ, ಅವನ ಜೀವನದಲ್ಲಿ ನಡೆದಿರೋ ವಾಸ್ತವವಲ್ಲದ ಅನುಭವ ದೃಶ್ಯಗಳಿಗೆ ಬೆಲೆ ಇಲ್ಲ.
9: ಓಕೆ,
10: ಅದು ಇಮ್ಯಾಜಿನರಿ ಆಗೋಯ್ತು. ವಾಸ್ತವದಲ್ಲಿ ಮನೋನಾಟಕವೇ ಸ್ವಯಂ ಹೆಚ್ಚುವರಿ ವಾಸ್ತವ ಆಗಿರ್ತದೆ. ಈ ಮನೋನಾಟಕ ಅಂತ ಮಾಡೋದೇ ಇಟ್ ಸೆಲ್ಫ್ ಇಸ್ ಎ ಸರ್ಪ್ಲಸ್ ರಿಯಾಲಿಟಿ. ಅಲ್ಲಿ ರೋಲ್ಸ್ ಬರ್ತದೆ, ಇನ್ನೊಂದು ಬರ್ತದೆ, ಇನ್ಸಿಡೆಂಟ್ ಆಗುತ್ತೆ, ಮತ್ತೊಂದು. ಹೆಚ್ಚುವರಿ ವಾಸ್ತವತೆಗೆ ಮೂಲ ಸಂಪನ್ಮೂಲ ಆಗಿರೋದು ಆಂತರಿಕ ವಾಸ್ತವತೆ, ಇನ್ನರ್ ರಿಯಾಲಿಟಿ. ಇದು ಹೆಚ್ಚು ವಾಸ್ತವ. ಮತ್ತು ಸೃಜನಶೀಲತೆ, ಕ್ರಿಯೇಟಿವಿಟಿ, ಮತ್ತು ಮಾನವ ವರ್ತನೆ, ಹ್ಯೂಮನ್ ಬಿಹೇವಿಯರ್, ಮನೋನಾಟಕಗಳನ್ನ ಅರ್ಥೈಸಿಕೊಳ್ಳಲು ಅತ್ಯಂತ ಅವಶ್ಯಕ ಆಗ್ತದೆ. ಸೊ ಈಗ ಮನೋನಾಟಕನ ಮಾಡಿಸ್ಕೊಬೇಕು ಅಂತ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥ ವ್ಯಕ್ತಿ, ಇದರ ಮೂಲ ಸಂಪನ್ಮೂಲ ಯಾವುದು ಸರ್ಪ್ಲಸ್ ರಿಯಾಲಿಟಿಗೆ? ಇನ್ನರ್ ರಿಯಾಲಿಟಿ. ನಾವು ಎಕ್ಸ್ಟರ್ನಲ್ ರಿಯಾಲಿಟಿನ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡು ಮನೋನಾಟಕ ಮಾಡ್ಸೋಕ್ಕಾಗಲ್ಲ. ಹಾಗೆಯೇ ಅವನ ಕ್ರಿಯೇಟಿವಿಟಿ, ಅವನ ಕ್ರಿಯೇಟಿವಿಟಿ ಲೆವೆಲ್ಸ್ ಎಷ್ಟಿದೆ, ಕ್ರಿಯೇಟಿ ಅದರ ಮೆಷರ್ಮೆಂಟ್ ಎಷ್ಟು, ಮತ್ತು ಹ್ಯೂಮನ್ ಬಿಹೇವಿಯರ್, ಮಾನವ ಸಹಜ ವರ್ತನೆಗಳು ಎಷ್ಟರ ಮಟ್ಟಿಗೆ ಕೃತಕ ಆಗ್ತಾ ಇದೆ ಅಥವಾ ಇದೆಯಾ, ಅದು ಇದ್ದರೆ ಯಾವ ಥರ ಇದೆ, ಇದು ಮನೋನಾಟಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಸಹಾಯ ಆಗ್ತದೆ. ಸೊ ಅವಾಗ ನೀವು ಶುಡ್ ಬಿ ಇದರ ಬಗ್ಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ.
9: ಹೌದೌದು.
10: ಈ ಆಂತರಿಕ ಕಲ್ಪನಾ ಲೋಕದಲ್ಲಿಯೇ ಶ್ರೇಷ್ಠ ಪರಿಕಲ್ಪನೆಗಳು
9: ಹುಟ್ಕೋಬೇಕಿದೆ.
10: ಹೌದಾ? ಶ್ರೇಷ್ಠ ಆವಿಷ್ಕಾರಗಳು, ಶ್ರೇಷ್ಠ ಕಾರ್ಯಗಳು ಮೊಳಕೆ ಹೊಡೆದಿರೋ ಇತಿಹಾಸನೂ ಅದೇ ಸರ್ಪ್ಲಸ್ ರಿಯಾಲಿಟಿಯ ಕಾರಣದಿಂದಲೇ ಹುಟ್ಟಿರೋ ಅಂಥದ್ದು.
9: ಓಕೆ, ಈಗಾಗಲೇ ಇದೆ ಒಂದಷ್ಟು ಎಕ್ಸಾಂಪಲ್.
10: ಎಲ್ಲೂ ನೀವು ಯೋಚನೆ ಮಾಡಿ, ಥಾಮಸ್ ಆಲ್ವಾ ಎಡಿಸನ್ ಗುಂಪಿನ ಅವನೇನೋ ಮಾತಾಡ್ತಾ ಇದ್ದ, ಗುಂಪಿನ ವ್ಯಾಕ್ಸ್ ಮೇಲೆ ಅದ್ರದ್ದು ಕಂಪನ ಕಂಪನನ ಎಂಬಾಸ್ ಮಾಡಿದ್ರೆ ಗ್ರಾಮಫೋನ್ ಯಾಕೆ ಆಗಬಾರ್ದು, ಈ ವಾಯ್ಸ್ ರೆಕಾರ್ಡ್ ಇರಬೇಕು. ಫಾರ್ ಥಾಮಸ್ ಆಲ್ವಾ ಎಡಿಸನ್ ಇಟ್ ವಾಸ್ ಇ ಸರ್ಪ್ಲಸ್ ರಿಯಾಲಿಟಿ.
9: ಹೌದೌದು, ವಾಸ್ತವ ಅಲ್ಲ ಅದು.
10: ಎದುರುಗಡೆ ಕೂತಿರೋನಿಗೆ ಅದು ವಾಸ್ತವ ಆಗಿರಲಿಲ್ಲ. ಇವತ್ತು ನೀವು ಕಾಣ್ತಾ ಇರೋ ಏರೋಪ್ಲೈನು ಸರ್ಪ್ಲಸ್ ರಿಯಾಲಿಟಿ ಆಫ್ ಸಡನ್ ಪೀಪಲ್
9: ಸಮ್ ಒನ್.
10: ನೀವು ಏನೇನು ಆವಿಷ್ಕಾರಗಳು ಮಾಡಿದ್ದೀರಾ, ಏನೇನು ಕೃತಿಗಳು ರಚಿಸಿದ್ದೀರಾ, ಇವೆಲ್ಲವೂ ಈಗ ಒಂದು ಕೃತಿಯನ್ನು ಬರೆಯೋನಿಗೆ ವಾಲ್ಮೀಕಿಗೆ ಸರ್ ರಾಮಾಯಣ ಈಸ್ ಎ ಸರ್ಪ್ಲಸ್ ರಿಯಾಲಿಟಿ ಕೇಳೋ ನನಗೂ ಅಥವಾ ಇನ್ನೊಬ್ಬಂಗೂ ಅದು ಸ್ವಲ್ಪ ಮಾಡಿಫೈಡ್ ರಿಯಾಲಿಟಿ ಆಗ್ಬೋದು. ಅಥವಾ ಈ ರಾಮಕೃಷ್ಣ ಪರಮಹಂಸಂಗೆ ನನ್ನ ಪತ್ನಿಯಲ್ಲಿ ದೇವತೆ ಕಂಡ್ಲು ಅಂತ ಹೇಳಿದ್ರೆ ಇಟ್ ಈಸ್ ಸರ್ಪ್ಲಸ್ ರಿಯಾಲಿಟಿ ಫಾರ್ ಹಿಮ್
9: ಹಿಮ್ ಓನ್ಲಿ.
10: ಸೊ ನಾವು ಸರ್ಪ್ಲಸ್ ರಿಯಾಲಿಟಿಯ ಸಾಧ್ಯತೆಗಳನ್ನ ನಾವು ತುಂಬ ಯೋಚನೆ ಮಾಡೋಣ.
9: ಇಂಟ್ಯೂಷನ್ ಅಂತಾರಲ್ಲ ಅದನ್ನ,
10: ಅಲ್ಲ ಇಂಟ್ಯೂಷನ್ ಅನ್ನೋದು ಅದು ಪ್ರೇರಣೆ
9: ಪ್ರೇರಣೆ ಆಗುತ್ತೆ. ಓಕೆ ಓಕೆ.
10: ಆ ಪ್ರೇರಣೆ ಹೊಂದ್ತಾ ಇರಿ, ಆ ಕ್ರಿಯೇಟ್ ಆಗ್ತಾ ಇರೋದನ್ನ ಅವನು ಇಟ್ ಇಸ್ ಎ ಸರ್ಪ್ಲಸ್ ರಿಯಾಲಿಟಿ. ಫಾರ್ ಎಕ್ಸಾಂಪಲ್, ಒಬ್ಬ ಚಿತ್ರ ಬರೆಯೋನಿಗೆ ಶಿಲ್ಪಿಗೆ, ನಿಮಗೆ ಅದು ಬಂಡೆಕಲ್ಲು, ಶಿಲ್ಪಿಗೆ
9: ಚಿತ್ರ,
10: ಅವನು ಕೆತ್ತ ವಿಗ್ರಹ ಮಾಡ್ತಾನ, ವಿಗ್ರಹದ ರಿಯಾಲಿಟಿ ಕಂಡು ರಿಮೂವ್ ಮಾಡ್ತಾನ,
9: ಬೇಡದಿರೋದಷ್ಟೇ ತೆಗೆಯದ ಅವನು.
10: ಹೌದಾ, ಈ ರಿಮೂವ್ಸ್ ಅನ್ವಾಂಟೆಡ್ ಥಿಂಗ್ಸ್. ನಮಗೆ ಅವನು ಅನ್ವಾಂಟೆಡ್ ಥಿಂಗ್ ಅಲ್ಲ, ಇಡೀ ಬಂಡೆ ಹೊಡಿತಾ ಇದೆ ಅಂತ ಅಷ್ಟೇ ಅನ್ಸುತ್ತೆ. ಸೊ ಅದರಿಂದನೇ ಇಡೀ ನಾವು ಇವತ್ತು
9: ಪ್ರಪಂಚವೇ ಬೇರೆ, ನಮ್ಮ ಪ್ರಪಂಚವೇ ಬೇರೆ.
10: ಸಂಚಿಗಳನ್ನೆಲ್ಲ ಯೋಚನೆ ಮಾಡ್ತಾ ಇರುವಾಗ ಪೊರೆಯನವರು ಎಷ್ಟು ಸ್ಪಷ್ಟತೆಯಲ್ಲಿ ಇದ್ದಾರೆ ಅನ್ನೋ ನಿಮ್ಗೆ ಅರ್ಥ ಆಗ್ತದೆ. ಅಲ್ಲಿ ಸ್ಪಾಂಟೇನಿಟಿ ಆಗಲಿ, ಸರ್ಪ್ಲಸ್ ರಿಯಾಲಿಟಿ ಆಗಲಿ, ನಿಮ್ಮ ನಿಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಗ್ರಹಿಕೆಗಳು ಬೇರೆ ಇರುತ್ತೆ ಅನ್ನೋದೇ ಆಗಲಿ, ಅವರವರ ಸತ್ಯಗಳು ಅವರವ್ರಿಗೆ ಬೇರೆ ಆಗಿರ್ತದೆ ಅನ್ನೋದಲ್ಲಿ ಈ ಸರ್ಪ್ಲಸ್ ರಿಯಾಲಿಟಿಯ ಸಂದರ್ಭದಲ್ಲಿ ಇದರ ಮಹತ್ವ ನಿಮಗೆ ಅರ್ಥ ಆಗ್ತದೆ. ಹೌದಾ, ಮಾರ್ಕ್ ಚಾಗಲ್ರಂತೂ ಶ್ರೇಷ್ಠ ಚಿತ್ರಕಲಾವಿದರಿಗೆ ಜೇಲ್ ಈ ಮಾರ್ಕ್ ಚಾಗಲ್ ಅಂತಾರು, ಇಸ್ ಎ ಗ್ರೇಟೆಸ್ಟ್ ಪೇಂಟರ್.
9: ಹೌದಾ,
10: ಜೇಲ್ ಮರಣ ಮತ್ತು ಅವರ ಪಲ್ಕರ ಹೆಚ್ಚುವರಿ ವಾಸ್ತವತೆಯ ಪರಿಚಯ ಇತ್ತು. ಅವ್ರ ಹೆಚ್ಚುವರಿ ವಾಸ್ತವತೆ ಬಗ್ಗೆ ಬಹಳ ಸ್ಪಷ್ಟವಾದ ಪರಿಕಲ್ಪನೆ ಇತ್ತು ಮರಾಯಣ ಅವ್ರಿಗೆ ಅನ್ನೋದು ಚಾಗಲ್ ಅವ್ರಿಗೆ ಗೊತ್ತಿತ್ತು, ಅದ್ರ ಪರಿಚಯ ಇತ್ತು ಹೆಚ್ಚುವರಿ ವಾಸ್ತವತೆ. ನನಗೆ ಚಿತ್ರಕಾರನ ಅಂಶ ಹೇಳಿದ್ದು ಅದೇ ದೃಷ್ಟಿಯಿಂದ, ಅದೊಬ್ಬ ನಾಟಕಕಾರನ ದೃಷ್ಟಿ, ಇನ್ನೊಬ್ಬರ ದೃಷ್ಟಿ ಇದೆ. ಆ ವಿಷನ್ ಅಂತ ಹೇಳ್ತೀವಲ್ಲ, ಈ ವಿಷನ್ ಈಸ್ ಎ ಸರ್ಪ್ಲಸ್ ರಿಯಾಲಿಟಿ
9: ಅಲ್ವಾ, ಸಾಧ್ಯ ಆಗಲ್ಲ ಅದು.
10: ಹೌದಾ, ಸೊ ಅದರಿಂದಲೇ ಅವರು ಇದನ್ನೇ ಅರ್ಥ ಮಾಡ್ಕೊಂಡಿದ್ರು. ಈ ಸಲ ಅವ್ರೇನು ಹೇಳ್ತಾರೆ, ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಚಾಗಲ್ ಅವರು ಮಾಡಿದ ಒಂದು ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಸಂಪೂರ್ಣ ಆಂತರಿಕ ಜಗತ್ತು ಒಂದು ವಾಸ್ತವ,
9: ಆಂತರಿಕ ಜಗತ್ತೇ ಒಂದು ವಾಸ್ತವ,
10: ಅದನ್ನ ನಾವು ರಿಯಾಲಿಟಿ ಅಲ್ಲ ಅಂತ ತಳ್ಳಾಕಾಗಲ್ಲ.
9: ಬ್ಯೂಟಿಫುಲ್ ಕಾನ್ಸೆಪ್ಟ್.
10: ಪ್ರಾಯಶಃ ನಮಗೆ ಸ್ಪಷ್ಟವಾಗಿ ಗೋಚರವಾಗುವ ಬಾಹ್ಯ ಜಗತ್ತಿಗಿಂತಲೂ ಹೆಚ್ಚು ವಾಸ್ತವ. ಕಲ್ಪನೆ ಮತ್ತು ಯಕ್ಷಯಕ್ಷಿಯರ ಕಥೆಯಂತೆ ಕಾಣುವ ಎಲ್ಲವನ್ನೂ ಅತಾರ್ಕಿಕ ಅಂತ ಕರೆದ್ಬಿಟ್ರೆ, ಇರ್ರ್ಯಾಷನಲ್ ಅಂತ ಕರೆದ್ಬಿಟ್ರೆ, ಇಲ್ಲಾಜಿಕ್ ಅಂತ ಕರೆದ್ಬಿಟ್ರೆ, ನಮಗೆ ಮಾನವ ಅಸ್ತಿತ್ವದ ಸ್ವಭಾವಗಳು ಅರ್ಥವಾಗಿಲ್ಲ ಎಂಬುದನ್ನು ಒಪ್ಪಿಕೊಂಡಂತೆ ಆಗುತ್ತದೆ. ಸೊ ಮ್ಯಾನ್ ಈಸ್, ಅದಕ್ಕೆ ಇಲ್ಲಿ ಮರಣವ್ರು ಗುರುಸೋದು ಒಂದು ಫಿಸಿಕಲ್ ರಿಯಾಲಿಟಿ, ಇನ್ನೊಂದು ಸೋಷಿಯಲ್ ರಿಯಾಲಿಟಿ, ಇನ್ನೊಂದು ಸರ್ಪ್ಲಸ್ ರಿಯಾಲಿಟಿಗಳು ಇಂಟರ್ಟ್ವೈನ್ ಆಗಿದೆ ಅಂತ, ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದೆ. ನೀವು ಸರ್ಪ್ಲಸ್ ರಿಯಾಲಿಟಿನ ನೆಗ್ಲೆಕ್ಟ್ ಮಾಡಿ ನಾವು ಏನೋ ಇಲ್ಲ ಆಬ್ಜೆಕ್ಟಿವ್ ರಿಯಾಲಿಟಿ ಇನ್ನೊಂದು ಅಂತ ಪ್ರಾಯಶಃ ನಾವು ಯೋಚನೆ ಮಾಡ್ತಾ ಇರೋ ಆರ್ಗ್ಯುಮೆಂಟ್ಸ್ಗಳು ನೋಡಿದ್ರೆ, ಇಲ್ಲ ಕೆಲವರು ಬರೀ ಸರ್ಪ್ಲಸ್ ರಿಯಾಲಿಟಿ ಒಂದೇ
9: ಇಟ್ಕೊಂಡಿರ್ತಾರೆ,
10: ಇಲ್ಲ ಸರ್ಪ್ಲಸ್ ರಿಯಾಲಿಟಿ ಮೈನಸ್ ಮಾಡಿ ಇನ್ಯಾವುದೋ ಒಂದು ಇಟ್ಕೊಳ್ತಾರೆ ಸೋಷಿಯಲ್ ರಿಯಾಲಿಟಿ ಅಂತ ಹೇಳಿದ್ರೆ. ಇದು ಒಂದಕ್ಕೊಂದಕ್ಕೊಂದು ತಳಕ ಹಾಕೊಂಡಿದೆ, ಇಂಟರ್ ರಿಲೇಟೆಡ್ ಆಗಿದೆ, ಓವರ್ಲ್ಯಾಪಿಂಗ್ ಮಾಡ್ತಾ ಇದೆ ಅನ್ನೋದು ಅರ್ಥ ಆದಾಗ ಮಾತ್ರ ನಿಮಗೆ ಒಬ್ಬ ವ್ಯಕ್ತಿಯನ್ನ ಈ ಸೂಪರ್ ಡೈನಮಿಕ್ ಕಮ್ಯುನಿಟಿ ಆಗಿ ಡೆವಲಪ್ ಮಾಡಕ್ಕೆ
9: ಸಾಧ್ಯ ಆಗುತ್ತೆ,
10: ಅದರ ಸದಸ್ಯನಾಗಿ ಮಾಡೋಕ್ಕಾಗಲ್ಲ. ಸೊ ಈ ಹಿನ್ನೆಲೆ ನೋಡಿದಾಗ ಮಾನವನ ಅಸ್ತಿತ್ವದ ಸ್ವಭಾವಗಳಿಗೆ ಇದು ಸ್ಪಷ್ಟವಾಗಿ ಅನ್ವಯ ಆಗ್ತದೆ. ಸರ್ಪ್ಲಸ್ ರಿಯಾಲಿಟಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ದಿ ಭಾಳ ಮೂಲ ಧಾತು ಕ್ರಿಯೇಷನ್ಗೆ. ನೀವು ಯೋಚನೆ ಮಾಡಿ, ಸರ್ಪ್ರೈಸ್ ರಿಯಾಲಿಟಿಯ ಕಲ್ಪನೆ ಇಲ್ಲದೆ ಇದ್ದರೆ ಶಿಲ್ಪಕಲೆಗಳು
9: ಹೊಸದೇನು ಸೃಷ್ಟಿ ಆಗಲ್ಲ.
10: ನೀವು ಮನುಷ್ಯ ನೊಮ್ಯಾಡಿಕ್ ಆಗಿರುವಾಗ ಒಂದು ಅಗ್ರಿಕಲ್ಚರಲ್ ಎನಿ ಕಲ್ಚರಲ್ ಮೂಮೆಂಟ್ಸ್ ಇರಲಿ, ಸೋಷಿಯಲ್ ಮೂಮೆಂಟ್ಸ್ ಇರಲಿ, ಅದರ ಚೇಂಜ್ ಓವರ್ಸ್ ಇರಲಿ, ಅದೆಲ್ಲೂ ಎಲ್ಲಿಂದಾಗಿರೋದು? ಸೊ ಸರ್ಪ್ಲಸ್ ರಿಯಾಲಿಟಿ ಮನೋನಾಟಕಕ್ಕೆ ಬಹಳ ಮಹತ್ವವಾದ
9: ಪ್ರಮುಖವಾದಂಥ ಅಂಶ.
10: ಸೊ ಇದನ್ನು ನಾವು ಒಟ್ಟಾರೆಯಾಗಿ ನೋಡಿದಾಗ ಸರ್ಪ್ರೈಸ್ ರಿಯಾಲಿಟಿ ಅಂದರೆ ಏನು, ಸರ್ಪ್ರೈಸ್ ರಿಯಾಲಿಟಿಯ ವಿಧಾನಗಳೆಷ್ಟು, ಅದರ ವಿಧಗಳೆಷ್ಟು, ಮೊರೆನವರು ಎಷ್ಟು ಗುರುತಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ನಾವು ಈಗ ಪ್ರಸ್ತಾಪ ಮಾಡಿದಂಗೆ ಈ ಶ್ರೇಷ್ಠ ಚಿತ್ರಕಲಾವಿದರಾದಂತಹ ಯಾರು ಮಾರ್ಕ್ ಜಾಗಲ್ ಹೇಳಿರೋ ಅಂಶನ ಕೆನ್ ವಿ ರೆಫ್ಯೂಟ್ ಇಟ್?
9: ಆಗಲೇಬೇಕಾಗಿತ್ತ, ಈಗ ಅದು ವಾಸ್ತವನೇ ಅಲ್ಲ ಅದು
10: ಅಲ್ವಾ. ಆಂತರಿಕ ಜಗತ್ತಿನಲ್ಲಿ ಸುತ್ತ ಇರತಕ್ಕಂಥ ವ್ಯಕ್ತಿನ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗತ್ತಾ
9: ಸಾಧ್ಯ?
10: ಅಥವಾ ಅವನ ಒಂದು ಹುಚ್ಚ ಅಂತ ಕರೆದು
9: ನಿಷ್ಪ್ರಯೋಜನ ಸತ್ಯ
10: ಮಾಡೋಕ್ಕಾಗತ್ತಾ? ಪ್ರಾಯಶಃ ಇದನ್ನೇ ಸೈಕೋಡ್ರಾಮಾ ಪುಸ್ತಕ ನನಗೆ
9: ಎಚ್
10: ಎಸ್ ವೆಂಕಟೇಶ್ ಅವ್ರು ಕೊಟ್ಟಾಗ ನಾನು ಓದಿದ್ದಂಥದ್ರಲ್ಲಿ ಅದು ಭಾಳ ಗಮನ ಸೆಳೆದ ಅಂಶ ಅಷ್ಟೇ ಅಲ್ಲಿ ಕನ್ಸರ್ವ್ಡ್ ವ್ಯಾಲ್ಯೂಸ್ ಆ್ಯಂಡ್ ಕ್ರಿಯೇಟಿವ್ ವ್ಯಾಲ್ಯೂಸ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾವ್ರು. ಇದು ನಿಘಂಟು ಇದೆಲ್ಲನೂ ಕನ್ಸರ್ವ್ಡ್ ಅಂದ್ಬಿಡ್ತಾರೆ. ಜೀಸಸ್ ಕ್ರೈಸ್ಟ್ ಅಥವಾ ಎನಿ ಕ್ರಿಯೇಟರ್ ಒಂದು ಕಾಲದಲ್ಲಿ ಅವನನ್ನು ಹುಚ್ಚ ಅಂತಲೇ ಕರೆದಿರ್ತಾರೆ.
9: ಹೌದು.
10: ಅದಾದ ನಂತರದ ದಿನಗಳಲ್ಲಿ ಆ ವ್ಯಕ್ತಿ ಹೋದ ಮೇಲೆ ಅವನ ಕ್ರಿಯೇಷನ್ಸ್ಗಳನ್ನ ಮತ್ತೆ ಕನ್ಸರ್ವ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಜೀಸಸ್ ವಾಸ್ ಕನ್ಸಿಡರ್ಡ್ ಇನ್ ಈಸ್ ಏಜ್ ಆಸ್ ಎ ಮ್ಯಾಡ್ ಮ್ಯಾನ್. ಬುದ್ಧನೇ ಇರಲಿ ಮತ್ತೊಬ್ಬನೇ ಇರಲಿ, ನಾವು ನೋಡಿದಂಥ ಯಾವುದೇ ಕ್ರಿಯೇಟರ್ಸ್ಗಳಾಗಲಿ ಕನ್ಸರ್ವ್ ಅಲ್ಲ ಅವರು. ದೇ ಆರ್ ಎಗೇನ್ಸ್ಟ್ ಕ್ವಶನ್ ದಿ ಕನ್ಸರ್ವ್
9: ಸಿಸ್ಟಮ್ಸ್.
10: ಸೊ ಅದರಿಂದನೇ ಈ ಕನ್ಸರ್ವ್ಡ್ ವ್ಯಾಲ್ಯೂಸ್ಗಳಿಗೆ ಕ್ರಿಯೇಟಿವ್ ವ್ಯಾಲ್ಯೂನ ಇದ್ರ ನಡುವೆ ಏನು ಸಂಘರ್ಷ ನಡೀತಾ ಇದೆ. ಮನುಷ್ಯ ಪ್ರಿಸರ್ವ್ ಮಾಡೋದು ಕಲ್ತಿದ್ದಾನೆ, ಕ್ರಿಯೇಟ್ ಮಾಡೋದು ಕಲ್ತಿದ್ದಾನೆ, ಯಾವುದು ಡಾಮಿನೇಟ್ ಮಾಡ್ತಾ ಇದೆ? ಸೊ ಇದು ಮನೋನಾಟಕದಲ್ಲಿ ಯಾವುದನ್ನು ರಿಲೀಸ್ ಮಾಡಬೇಕಾಗಿದೆ, ಯಾವುದರ ಕಂಟಾಮಿನೇಷನ್ ತೊಡಿಬೇಕಾಗುತ್ತೆ? ಸೊ ಇದು ಮಹತ್ವದ ಪ್ರಶ್ನೆ ಆಗಿ ಅದರಿಂದನೇ ಡಾಕ್ಟರ್ ಜೆ ಎಲ್ ಮರನ್ ಅವ್ರು ಹೇಳ್ತಾರೆ, ಅವರು ಸ್ಟೋರಿ ಬಾಕ್ಸ್ ಅಂತ ಕರೀತಾರೆ. ಆಮೇಲೆ ಡ್ರೀಮ್ ಮಾರ್ಕೆಟ್ಸ್ ಅಂತ ಕರೀತಾರೆ.
9: ಬ್ಯೂಟಿಫುಲ್ ಕಾನ್ಸೆಪ್ಟ್ಸ್.
10: ಇವೆಲ್ಲವೂ ಅವರ ಸೈಕೋ ಡ್ರಾಮಾದಲ್ಲಿ ಅವರ ಆರಂಭಿಕ ಕಲ್ಪನೆಯಲ್ಲಿ ಅವ್ರು ಬರೆದಂತ ಇದರಲ್ಲಿ ಡ್ರೀಮ್ ಬಾಕ್ಸ್ ಅಂತ ಕರೀತಾರೆ, ಸ್ಟೋರಿ ಬಾಕ್ಸ್ ಅಂತ ಕರೀತಾರೆ, ರೋಲ್ ರಿವರ್ಸಸ್ ಅಂತ ಕರೀತಾರೆ, ರೋಲ್ ಐಡೆಂಟಿಫಿಕೇಶನ್. ನಾನು ನನ್ನದಲ್ಲದ ಇನ್ನೊಂದು ಪಾತ್ರವನ್ನ ಮಾಡುವುದೇ ಒಂದು ಸರ್ಪ್ಲಸ್ ರಿಯಾಲಿಟಿ
9: ಅಲ್ವಾ? ಸತ್ಯ.
10: ಅದನ್ನೇ ಗ್ರ್ಯಾಜುಯಲ್ ಆಗಿ ಅನೌನ್ಸ್ ಮಾಡಿ ಅಪ್ಲೈಯಿಂಗ್ ಟು ದೇರ್ ಡೇ ಟು ಡೇ ಲೈಫ್, ದೇರ್ ಅವರ ಫೀಲಿಂಗ್ಸ್ಗಳಿಗೆ, ಅವರ ಆಸ್ಪಿರೇಷನ್ಸ್ಗಳಿಗೆ ಎಲ್ಲೆಲ್ಲಿ ತಡೆಗಳಾಗಿದೆ ಅನ್ನೋದ್ರ ಬಗ್ಗೆ. ಅದರಿಂದನೇ ಸರ್ಪ್ಲಸ್ ರಿಯಾಲಿಟಿಯ ಬಗ್ಗೆ ನಾವು ಸ್ಪಷ್ಟವಾಗಿ ಅರ್ಥ
9: ಮಾಡ್ಕೊಳ್ತೇವೆ,
10: ಟೆಲಿಯ ಬಗ್ಗೆ ನಾವು ಸ್ಪಷ್ಟ ಅರ್ಥ ಮಾಡ್ಕೊಳ್ಳಿದ್ರೆ ಪ್ರಾಯಶಃ ಮನೋನಾಟಕದ ತತ್ವನ ನಾವು ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
9: ಎರಡು ಟೆಲಿ ಮತ್ತು
10: ಮನೋನಾಟಕದ ಪ್ರಾಕ್ಟೀಷನರು ಇಮ್ಮಿಡಿಯೇಟ್
9: ಎರಡು ಅಂಶಗಳು ಪ್ರಮುಖ
10: ಆಗಿರೋದು ಟೆಲಿ ಮತ್ತು ಸರ್ಪ್ಲಸ್ ರಿಯಾಲಿಟಿ. ಇದಕ್ಕೋಸ್ಕರನೇ ಇದೇ ಮೂಲ ತತ್ವ ಕೂತಿರ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ಬೋದು ಅಂತ
9: ಆಗ್ಬೋದು. ಶ್ರೀನಿವಾಸ್, ತುಂಬ ಒಂದು ಅತ್ಯುತ್ತಮ ಹಂತಕ್ಕೆ ತಗೊಂಡೋಗಿದ್ದೀರಿ ಈಗ. ಸೊ ಮುಂದಿನ ಸಂಚಿಕೆಯಲ್ಲಿ ಉಳಿದ ವಿಚಾರಗಳನ್ನ ಚರ್ಚೆ ಮಾಡೋಣ, ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
11: ನಮಸ್ಕಾರ. ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿ ಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವ

0: ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ನಂದಿನಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
7: ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆಯಾದ್ರೆ
6: ಸಮುದಾಯದ ಸಹಭಾಗಿತ್ವದಲ್ಲಿ ಸಾಕ್ತಾ ಇರುವಂತಹ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಗಾರು ಕ್ಯಾಂಪ್, ಭದ್ರಾವತಿ ತಾಲೂಕು. ಈ ಶಾಲೆಯ ಮಕ್ಕಳು, ಶಿಕ್ಷಕರು ಹಾಗೆ ಸಮುದಾಯದ ಸಹಭಾಗಿತ್ವದಲ್ಲಿ, ಎಲ್ಲರ ಸಹಕಾರ ಮಾರ್ಗದರ್ಶನದಲ್ಲಿ ಈ ಶಾಲೆ ಒಂದು ಒಳ್ಳೆಯ ಶಾಲೆಯಾಗಿ ಹೊರಹೊಮ್ಮತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಗಾರು ಕ್ಯಾಂಪ್, ಭದ್ರಾವತಿ ತಾಲೂಕು, ಈ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. ಮೊದಲಿಗೆ ಈ ಶಾಲೆಯ ಶಿಕ್ಷಕರು, ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗೇರಿ ಕ್ಯಾಂಪ್ ಶಾಲೆಯ ಶಿಕ್ಷಕರು ಶಾಲೆಯ ಕುರಿತಾದಂತಹ ಒಂದು ಚಿಕ್ಕ ಹಾಡನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
8: ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಜಿಎಸ್. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಟಗಾರಿ ಕ್ಯಾಂಪ್ ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈಗ ನಮ್ಮ ಶಾಲೆಯ ಪರಿಚಯದ ಕುರಿತು ಒಂದು ಹಾಡು.
9: ಧರಣಿ

0: ಏನು
1: ಶಾಲೆಯ ಪರಿಚಯವನ್ನ ಚಿಕ್ಕದಾಗಿ ಹಾಡಿನ ಮೂಲಕ ಪ್ರಸ್ತುತಪಡಿಸಿದಂತ ಶಿಕ್ಷಕರಾದ ಜ್ಯೋತಿ ಅವರಿಗೆ ಹಾಗೆ ಹೀನಾ ಬೇಗಂ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಶಾಲೆಯ ಪರಿಚಯವನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೀಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗೆರಿ ಕ್ಯಾಂಪ್ ಶಾಲೆಯ ಸಹ ಶಿಕ್ಷಕರಾದಂತ ಪೃಥ್ವಿರಾಜ್ ಅವರು ನಮ್ ಜೊತೆಗಿದ್ದಾರೆ. ಇವರು ಶಾಲೆಯ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಪೃಥ್ವಿರಾಜ್ ಟಿ ಅಂತ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗರಿ ಕ್ಯಾಂಪ್ನಲ್ಲಿ ಸಹ ಶಿಕ್ಷಕರಾಗಿ ಸುಮಾರು 14 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಶಾಲೆಯ ಹಿನ್ನೆಲೆ ಹೇಳೋದಾದರೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗರಿ ಕ್ಯಾಂಪ್ ಈ ಶಾಲೆಯು 2005-06 ಸಾಲಿನಲ್ಲಿ ಶ್ರೀತ ಪಾಲಕ್ಷಪ್ಪನವರು ಮೊದಲ ಶಿಕ್ಷಕರಾಗಿ ಇಲ್ಲಿಗೆ ನಿಯೋಜನೆಗೊಂಡು ಈ ಶಾಲೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ನಂತರ 2007ರಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ರಂಗನಾಥ್ರವರು ಮೊದಲ ಒಂದು ಅಪಾಯಿಂಟು ಇಲ್ಲಾಗ್ತಾರೆ. ಅವ್ರ ಜೊತೆಗೆ ಚೈತ್ರ ಅಂತಕ್ಕಂಥ ಸಾಶಿಕ್ಷಕಿಯರು ಕೂಡ ಇಲ್ಲಿ ನೇಮಕಗೊಳ್ತಾರೆ. ರಂಗನಾಥ್ ಮತ್ತು ಚೈತ್ರ ಅವರ ಒಂದು ಕಾಂಬಿನೇಷನಲ್ಲಿ ಶಾಲೆ ತುಂಬ ಚೆನ್ನಾಗಿ ಮೂಡಿಬರುತ್ತೆ. 2007ರಿಂದ ಸುಮಾರು 5-6 ವರ್ಷಗಳ ಕಾಲ ಅವರಿಬ್ಬರೂ ಕೂಡ ಒಟ್ಟಿಗೆ ಕೆಲಸ ನಿರ್ವಹಿಸ್ತಾರೆ. ಅವ್ರ ನಂತರ ನಾನು 2012ರಲ್ಲಿ ಇಲ್ಲಿಗೆ ವರ್ಗಾವಣೆಯಾಗಿ ಬಂಡಿಗುಡ್ಡ ಶಾಲೆಯಿಂದ ಇಲ್ಲಿಗೆ ವರ್ಗಾವಣೆಯಾಗಿ ಬರ್ತೀನಿ. ಈ ಶಾಲೆಯ ಒಂದು ಹಿನ್ನೆಲೆ ಹೇಳೋದಾದರೆ, ಈ ಶಾಲೆ ಪ್ರಾರಂಭ ಆಗಿದ್ದು ಇಲ್ಲಿ ಏನು ಚಾನಲ್ ಕೆಲಸ ಮಾಡೋಕ್ಕೆ ಬಂದಿರಿ, ಭದ್ರಾ ಬಲದಂಡೆ ಕೆಲಸ ಮಾಡಿರ್ಕ ಬಂದಿರತಕ್ಕಂತಹ ಏನು ವಲಸೆ ಕುಟುಂಬದವರು ಒಂದು ಕಡೆ ನೆಲೆಸಿ ಊರಿನ ಮುಖಂಡರಾಗಿರ್ತಕ್ಕಂಥ ಆಟಗಾರಿ ಅಂತಕ್ಕಂಥವ್ರು ಈ ಊರನ್ನು ಸ್ಥಾಪನೆ ಮಾಡೋದ್ರಿಂದ ಈ ಊರಿಗೆ ಆಟಗಾರಿ ಕ್ಯಾಂಪ್ ಅಂತ ಹೆಸರನ್ನು ನಾಮಕರಣ ಮಾಡ್ತಾರೆ. ಆ ನಂತರ ಇಲ್ಲೇ ಮಕ್ಕಳನ್ನ ಚಾನಲಲ್ಲೆಲ್ಲ ಆಟ ಆಡೋದನ್ನು ನೋಡ್ಬಿಟ್ಟು ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಊರಿನಲ್ಲಿ ಸುಮಾರು 20-25 ಮಕ್ಕಳು ಇರ್ತಾರೆ, ಅವ್ರಿಗೆ ಇಲ್ಲೇ ಒಂದು ಸೌಲಭ್ಯ ಶಿಕ್ಷಣ ಮೂಲಭೂತಕ್ಕಾಗಿರೋದ್ರಿಂದ ಇಲ್ಲೇ ಒಂದು ಸೌಲಭ್ಯವನ್ನು ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಶಾಲೆಯನ್ನು ಪ್ರಾರಂಭ ಮಾಡಿ 2005-06 ಸಾಲಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಈ ಶಾಲೆಯ ಒಂದು ಕಟ್ಟಡದ ಒಂದು ನಿರ್ಮಾಣ ಕಾರ್ಯಕ್ಕೆ ಊರಿನ ದಾನಿಗಳಿರ್ಬೋದು, ಸರ್ಕಾರದ ಏನು ಧನ ಸಹಾಯದಿಂದ ಭಾಳ ತುಂಬ ಚೆನ್ನಾಗಿ ಆ ಒಂದು ಕಟ್ಟಡವನ್ನು ಕಟ್ತಾರೆ. ಆ ನಂತರ ನಾವು ಬಂದಂಥ ಸಂದರ್ಭದಲ್ಲಿ ನಾವು ಶೌಚಾಲಯವನ್ನು ಮತ್ತು ಮೇಲುಗಡೆ ಸ್ವಲ್ಪ ಸೋರ್ತಾ ಇತ್ತು, ಅದಕ್ಕೆ ಮನೆಯ ಜನಪ್ರತಿನಿಧಿಗಳ ಸಹಕಾರದಿಂದ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಭಾಳ ಸಹಕಾರ ನೀಡಿದರು. ಆದ್ದರಿಂದ ಇವತ್ತು ನಮಗೆ ಈ ಶಾಲೆ ಇವತ್ತು ತುಂಬ ಸುಂದರವಾಗಿ ಕಾಣೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲೂ ನಮ್ಮ ಶಾಸಕರು ನಮ್ಮ ಶಾಲೆಗೆ ವಿಶೇಷವಾಗಿರ್ತಕ್ಕಂಥ ಅನುದಾನಗಳನ್ನ ಕೊಡೋದಕ್ಕೆ ಯಾವತ್ತೂ ಕೂಡ ಮುಂದಿರ್ತಾರೆ. ಹಾಗಾಗಿ ಇವತ್ತಿನ ಈ ಒಂದು ಪರಿಸರ ಉತ್ತಮವಾಗಿ ಕಾಣೋದಕ್ಕೆ ಅವರೆಲ್ಲರ ಸಹಕಾರ, ಊರಿನ ಏನು ನಮ್ಮ ಮುಖಂಡರುಗಳಿರ್ಬೋದು, ಊರಿನ ಪೋಷಕ ವರ್ಗದವರು, ಇಲ್ಲಿ ಎಲ್ಲ ಲೇಬರ್ಸು, ಎಲ್ಲ ಕೂಲಿ ಕಾರ್ಮಿಕರು ಇರ್ತಕ್ಕಂಥದ್ದು, ಆ ಕೂಲಿ ಕಾರ್ಮಿಕರಾದರೂ ಕೂಡ ಒಂದು ಕಾರ್ಯಕ್ರಮ, ಒಂದು ಸ್ವಾತಂತ್ರ್ಯ ದಿನಾಚರಣೆ, ಒಂದು ಗಣರಾಜ್ಯೋತ್ಸವ, ಒಂದು ಅಂಬೇಡ್ಕರ್ ಜಯಂತಿ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದು ವಾಲಂಟ್ರಿಯಾಗಿ ಬಂದು ಭಾಗವಹಿಸಿ ತನು ಧನ ಮನ ಮೂರನ್ನು ಕೂಡ ಅರ್ಪಿಸ್ತಾರೆ. ಇವತ್ತು ನಮ್ಮ SDMC ಅಧ್ಯಕ್ಷರು ನಮ್ಗೆ ಯಾವುದೇ ಕಾರ್ಯಕ್ರಮಕ್ಕಾಗಿ ಉಚಿತವಾಗಿರ್ತಕ್ಕಂಥ ಸ್ವೀಟಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇರ್ಬೋದು, ಉಪಾಧ್ಯಕ್ಷಗಳು ಸ್ವಯಂವಾಗಿ ಬಂದು ಅಡುಗೆ ಮಾಡ್ತಕ್ಕಂಥದ್ದಿರ್ಬೋದು, ಈ ರೀತಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡಗಿ ಶಾಲೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಪಠ್ಯಪುಸ್ತಕವನ್ನು ಕೊಡ್ತೀವಿ, 2 ಜೊತೆ ಸಮವಸ್ತ್ರವನ್ನು ಕೊಡ್ತೀವಿ, ಅದಲ್ಲದಲ್ಲೇ ದಾನಿಗಳ ನೆರವಿನಿಂದ ಮಕ್ಕಳಿಗೆ ನಾವು ನೋಟ್ ಪುಸ್ತಕಗಳನ್ನ, ಪೆನ್ನು, ಪೆನ್ಸಿಲ್ಲು, ಎಕ್ಸಸೈಸು, ಅದಲ್ಲದಲ್ಲೇ ಏನವ್ರಿಗೆ ಬ್ಯಾಗ್ ಬೇಕಾಗಿದೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಕೊಡ್ತೀವಿ. ಅದಲ್ಲದೆ ನಮ್ಮ ಸರ್ಕಾರದಿಂದ ಶೂಸ್ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ, ಅದಲ್ಲದೆ ಕ್ಷೀರಭಾಗ್ಯ, ಅಕ್ಷರದಾಸೋಹ, ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಭಾಳ ಉತ್ತಮವಾಗಿ ಮೂಡಿ ಬರ್ತಾ ಇದ್ದಾವೆ. ಅದಕ್ಕೆ ಎಲ್ಲರ ಸಹಕಾರ ಭಾಳ ಕಾರಣ, ಯಾಕಂದರೆ ಇಲಾಖೆಯವರು ಕಾರಣಕರ್ತರಿದ್ದಾರೆ, ಅವರ ಒಂದು ಸಹಕಾರ ಇದೆ, ಊರಿನವರ ಸಹಕಾರ ಇದೆ. ಯಾಕಂದರೆ ಇಲ್ಲಿ ನಮ್ಮದೊಂದು ಸಣ್ಣ ಶಾಲೆ, ಇವತ್ತು ಮುಂಚೆ 20-25 ಇತ್ತು, ಈಗ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಪಾಪ್ಯುಲೇಷನ್ನು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಇದೊಂದು ಸಣ್ಣ ಗ್ರಾಮ ಆಗಿರೋದ್ರಿಂದ ಇವತ್ತು 1ರಿಂದ 5ನೇ ತರಗತಿಯಲ್ಲಿ 13 ಜನ ವ್ಯಾಸಂಗ ಮಾಡ್ತಿದ್ದಾರೆ. ಅದಲ್ಲದೆ ನಾವು LKG UKGಯನ್ನು ಕೂಡ ಪ್ರಾರಂಭ ಮಾಡಿಕೊಂಡು ಊರಿನವರ SDMCಯವರ ಸಹಕಾರದಿಂದ LKG UKGನಲ್ಲಿ ಸುಮಾರು 15-20 ಮಕ್ಕಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಯಾಕಂದರೆ ಮುಂದೆ ನಮ್ಮ ದಾಖಲಾತಿಗೆ ಅನುಕೂಲ ಆಗುತ್ತೆ. ನಾವು ಇವತ್ತು LKG UKGಗೆ ಪಕ್ಕದ ಕೂಡ್ಲಿಗೆರೆ ಶಾಲೆ ಕಳಿಸ್ಬಿಟ್ರೆ ಅವ್ರು 1ರಿಂದನೂ ಮತ್ತೆ ಅಲ್ಲೇ ಕಂಟಿನ್ಯೂ ಆಗಿಬಿಡ್ತಾರೆ. ಹಾಗಾಗಿ ನಮ್ಮಲ್ಲೇ LKG UKG ಪ್ರಾರಂಭ ಮಾಡಿದ್ರೆ ನಮ್ಮಲ್ಲೇ ದಾಖಲಾತಿ ಆಗ್ತಾರೆ ಅಂತಕ್ಕಂಥ ಒಂದು ಕಾರಣದಿಂದ ನಾವು LKG UKGನ ಪ್ರಾರಂಭ ಮಾಡಿ ನಮ್ಮ SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಒಬ್ಬರು ಗೆಸ್ಟ್ ಟೀಚರ್ನ ತೆಗೆದುಕೊಂಡು ಆ ಹೀನಾ ಮೇಡಮ್ ಅಂತ ಒಳ್ಳೆ ಟೀಚರ್ ಅವರ ಒಂದು ನೆರವಿನಿಂದ LKG UKGನ ಭಾಳ ಚೆನ್ನಾಗಿ ಮಾಡ್ತಾ ಇದ್ವಿ. ಅದಲ್ಲದೆ ನಮ್ಮ ಮುಖ್ಯ ಶಿಕ್ಷಕರು ಜ್ಯೋತಿಯವರು ಬಂದಾಗಿಂದ ಶಾಲೆಯಲ್ಲಿ ಭಾಳಷ್ಟು ಇಂಗ್ಲೀಷ್ನ ಒಂದು ಕಾರ್ಯಕ್ರಮಗಳಿರ್ಬೋದು, ಮಕ್ಕಳ ಕಲಿಕೆಯಲ್ಲಿರ್ಬೋದು ಭಾಳ ಚೆನ್ನಾಗಿ ಕಲಿಸಿರ್ತಕ್ಕಂಥದ್ದು ಇದನ್ನು ನಾವು ನೋಡ್ಬೋದು. ಎಲ್ಲ ಒಂದು ಸೌಲಭ್ಯಗಳು ನಮ್ಮ ಊರಿನವರ ಒಂದು ಸಹಕಾರದಿಂದ ಎಲ್ಲ ಸೌಲಭ್ಯಗಳು ಸಕಾಲದಲ್ಲಿ ದೊರೆಯೋದಕ್ಕೆ ಬಹಳ ಕಾರಣಕರ್ತರಾಗಿರುವಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಧನ್ಯವಾದಗಳನ್ನ ತಿಳಿಸಿ.
1: ಈ ಶಾಲೆಯನ್ನ ಯಾಕೆ ಪ್ರಾರಂಭಿಸಿದ್ರು, ಹಾಗೆ ಈ ಶಾಲೆಯ ಹಿನ್ನೆಲೆ ಏನು, ಇತಿಹಾಸವೇನು, ಹಾಗೆ ಈ ಶಾಲೆಯ ಅಭಿವೃದ್ಧಿಗಾಗಿ ಸಹಕರಿಸುತ್ತಿರುವಂತಹ ಪೋಷಕ ವರ್ಗದವರು ಇರ್ಬೋದು, ಎಸ್ಟಿಎಂಸಿ ಅವರು ಇರ್ಬೋದು, ಇವರೆಲ್ಲರ ಕುರಿತು ಮಾಹಿತಿಯನ್ನ ತಿಳಿಸಿದ್ರಿ ಸರ್, ನಿಮ್ಗೆ ಧನ್ಯವಾದಗಳು. ಈಗ
0: ಇದೇ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹೀನಾ ಬೇಗಂ ಇವರು ಶಾಲೆಯ ಕುರಿತಾದಂತಹ ಒಂದು ಹಾಡನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹೀನಾ ಬೇಗಂ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗಿರಿ ಕ್ಯಾಂಪಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲಾ ಮಕ್ಕಳ ಕುರಿತು ನಾನೊಂದು ಹಾಡನ್ನು ಹೇಳುತ್ತಿದ್ದೆ. ಸರಕ

0: ಮುತ್ತಿನ ಹಾರ.
1: ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮುತ್ತಿನ ಹಾರದಂತೆ ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲದರಲ್ಲಿಯೂ ಕೂಡ ಮುಂದಿದ್ದೇವೆ ಎಂಬುದನ್ನು ಹಾಡಿನ ಮೂಲಕ ಪ್ರಸ್ತುತಪಡಿಸಿದಂತ ಶಿಕ್ಷಕರಾದ ಹೀನಾ ಬೇಗಂ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ
2: ಇದೇ ಶಾಲೆಯಲ್ಲಿ 3ನೇ ತರಗತಿ ಓದ್ತಾ ಇರುವಂತಹ ಶಶಿಕಾಂತ್ ಇವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದವರ ಪರಿಚಯವನ್ನ ಎಯಿಂದ ಝಡ್ ವರೆಗೆ ತಿಳಿಸಿಕೊಡ್ತಾರೆ ಹಾಡಿನ ಮೂಲಕ ಕೇಳೋಣ.
3: My name is Shashikant. A to Z freedom fighters name. A for Ambedkar. B for Balagangadhar Nath Tilak. C for Chandrasekhar Azad. D for Dadabhai Navaroji. E for E.V. Ramaswamy. F for Fazal Ali Haq. G for Gandhi Ji. S for Hazrat Mohani. I for Ishwarachandra Vidyasagar. J for Jawahar Lal Nehru. K for Kudir Ram Bose. L for ಲಾಲಾ ಲಜಪತಿ ರಾಯ್. ಎಂ ಫಾರ್ ಮಂಗಲ್ ಪಾಂಡೆ. ಎನ್ ಫಾರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಒ ಫಾರ್ ಒನಕೆ ಒಬ್ಬವ. ಪಿ ಫಾರ್ ಪಂಡಿತ್ ಮದನ್ ಮೋಹನ್. ಕ್ಯೂ ಫಾರ್ ಕ್ವೀನ್ ಕಿತ್ತೂರ್ ಚೆನ್ನಮ್ಮ. ಆರ್ ಫಾರ್ ರಾಣಿ ಲಕ್ಷ್ಮೀಬಾಯಿ. ಎಸ್ ಫಾರ್ ಸಂಗೊಳ್ಳಿ ರಾಯಣ್ಣ. ಟಿ ಫಾರ್ ತಾತ್ಯ ಟೋಪಿ. ಯು ಫಾರ್ ಉದ್ದಾಮ್ ಸಿಂಗ್. ವಿ ಫಾರ್ ವೀರ ಪಾಂಡ್ಯ ಕಟ್ಟ ಬಹುಮಾನ. ಡಬ್ಲ್ಯೂ ಫಾರ್ ಉಮೇಶ್ ಚಂದ್ರ ಬೋನೇರ್ಜಿ. ವೈ ಫಾರ್ ಯೂಸುಫ್ ಮಹಾರಾಲಿ. ಝಡ್ ಫಾರ್ ಜಾಕಿರ್ ಹುಸೇನ್.
1: ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಎಯಿಂದ ಝಡ್ ವರೆಗೆ ಇಷ್ಟು ಚಂದ ಜೋಡಿಸಿ ಹೇಳಿರುವಂತಹ ಶಶಿಕಾಂತ್ಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಸಹ ಇನ್ನಷ್ಟು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗಾರಿ ಕ್ಯಾಂಪ್ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಟಗೇರಿ ಕ್ಯಾಂಪ್ ಭದ್ರಾವತಿ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಈ ಶಾಲೆಯ ಇತಿಹಾಸ ಇರ್ಬೋದು, ಹಾಗೆ ಈ ಶಾಲೆಯ ಕುರಿತಾದಂತಹ ಒಂದು ಹಾಡನ್ನ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಮಹನೀಯರ ಹೆಸರುಗಳನ್ನ ಎಯಿಂದ ಝಡ್ ವರೆಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಈಗ ನಮ್ಮ ಜೊತೆಗೆ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಖುಷಿ ವರ್ಮಾ ಮತ್ತು ವೆಟ್ರಿ ಮಾರನ್ ನಮ್ಮ ಜೊತೆಗಿದ್ದಾರೆ. ಇವರು ಭಗವದ್ಗೀತೆಯ ಅಧ್ಯಾಯವೊಂದನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಖುಷಿ ವರ್ಮಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
4: ನನ್ನ ಹೆಸರು ವೆಟ್ರಿ ಮಾರನ್,
3: ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಟಗರಿ ಕ್ಯಾಂಪ್. ನಾವು ಇವಾಗ ಭಗವದ್ಗೀತೆಯನ್ನು ಶ್ಲೋಕ ಹೇಳುತ್ತಿದ್ದೇವೆ.

0: ಧನ್ಯವಾದಗಳು.
1: ಭಗವದ್ಗೀತೆಯ ಶ್ಲೋಕಗಳನ್ನ ಹೇಳಿದಂತ ಮೆಟ್ರಿ ಮಾರನ್ ಮತ್ತು ಖುಷಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಾ ಇರುವಂತಹ ಮಕ್ಕಳು ಜಾಗೃತಿಯನ್ನ ಮೂಡಿಸುವಂತಹ ಲಾವಣಿ ಪದವೊಂದನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ಖುಷಿ ವರ್ಮಾ, ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
3: ನನ್ನ ಹೆಸರು ಪ್ರಜ್ಞೆ, ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಮೆಟ್ರಿ ಮಾರನ್, ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
5: ನಾವು ಇವಾಗ ಜಾಗೃತಿ ಗೀತೆಯನ್ನು ಹೇಳುತ್ತೇವೆ.
6: ಗೀಯಗಾ ಗಾ ಗೀಯಗಾ

0: ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಲಾವಣಿ ಪದವೊಂದನ್ನ ಹಾಡಿದಂತಹ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹೀನಾ ಬೇಗಂ ಇವರೊಂದು ದೇಶಭಕ್ತಿ ಗೀತೆಯೊಂದನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
1: ನನ್ನ ಹೆಸರು ಹೀನಾ ಬೇಗಂ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗರಿ ಕ್ಯಾಂಪಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈಗ ನಾನು ದೇಶಭಕ್ತಿ ಗೀತೆಯನ್ನು ಹೇಳುತ್ತಿದ್ದೇನೆ. ಧವಳ ಹಿಮದ ಗಿರಿಯ ಮೇಲೆ, ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ

ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರೆ ಬಾರಿಸಿ ಬಾರಿಸಿ ಮನವ ಹಸಿರುಗೊಳಿಸು ತಿಹಳು ಭಾವ ಗಂಗೆ

ಜೀವನ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರೆ ಬಾರಿಸಿ ನಾಡಗುಡಿಯ ಮೂರು ಕಡೆಯ ಪೊರವ

ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂತು ವಿಜಯ ಬೇರೆ ಬಾರಿಸಿ ಬಾರಿಸಿ ಅಸುರ

ದವಳಗಿರಿಯ ಈ ಹಾಡು ಪ್ರಕೃತಿಯ ಸೌಂದರ್ಯದ ಮೂಲಕ ಮಾನವನ ಮನಸ್ಸು ಆಧ್ಯಾತ್ಮದತ್ತ ಮುಖ ಮಾಡುವುದನ್ನ, ಶಾಂತಿಯನ್ನ ಹುಡುಕುವ ಒಂದು ಪವಿತ್ರ ಭಕ್ತಿ ಭಾವವನ್ನ ವ್ಯಕ್ತಪಡಿಸುತ್ತೆ ಅಂತ ಹೇಳ್ಬೋದು. ಇಂತಹ ಹಾಡನ್ನ ಪ್ರಸ್ತುತಪಡಿಸಿದಂತ ಹೀನಾ ಬೇಗಂ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗೆರಿ ಕ್ಯಾಂಪ್ ಭದ್ರಾವತಿ ಈ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಟಗೇರಿ ಕ್ಯಾಂಪ್ ಭದ್ರಾವತಿ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಟಗೇರಿ ಕ್ಯಾಂಪ್ ಭದ್ರಾವತಿ ಈ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ತಮಿಳ್, ಇವರು ರಾಜ್ಯಗಳ ಹೆಸರನ್ನ ಹಾಡಿನ ಮೂಲಕ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ.
3: My name is Tamil. I am studying in 5th standard. My school name is GLPS Adagarikam. ನಾನು ಈಗ ರಾಜ್ಯಗಳ ಪರಿಚಯವನ್ನು ಮಾಡಿಕೊಡುತ್ತೇನೆ. ಜಮ್ಮು ಕಾಶ್ಮೀರ ಮೇಲೆ ನಿಂತಿದೆ, ಅದರ ಕೆಳಗೆ ಹಿಮಾಚಲ ಪ್ರದೇಶ ಅಡಗಿದೆ. ಜಮ್ಮು ಕಾಶ್ಮೀರ ಮೇಲೆ ನಿಂತಿದೆ, ಅದರ ಕೆಳಗೆ ಹಿಮಾಚಲ ಪ್ರದೇಶ ಅಡಗಿದೆ. ಪಂಜಾಬ್ ಉತ್ತರಾಂಚಲ್, ಪಂಜಾಬ್ ಉತ್ತರಾಂಚಲ್, ಹರಿಯಾಣ ಅದರ ಜೊತೆಗಿದೆ. ನಮ್ಮ ರಾಜಧಾನಿ ದಿಲ್ಲಿಯಲ್ಲಿದೆ. ಹೇ ಹೇ ಮರಳುಗ.

0: ಮೇಘಾಲಯ, ತ್ರಿಪುರ, ಮಿಜೋಪುರ, ಮಣಿಪುರ ಪ್ರದೇಶ, ಅರುಣಾಚಲ ಪ್ರದೇಶ ನಗುತ್ತು ನಿಂತಿದೆ. ಅದರ ಕೆಳಗೆ ನಾಗಾಲ್ಯಾಂಡ್ ಅವಿತು ಕುಂತಿದೆ. ಹೇ ಚೆಲುವ ಕನ್ನಡದ ಕರ್ನಾಟಕ, ಗಂಡುಗಳೇ ಶಿವಾಜಿಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳ, ಪುಟ್ಟ ಗೋವಾ, ಹೊಸ ರಾಜ್ಯ ತೆಲಂಗಾಣ ಹುಟ್ಟಿಕೊಂಡಿದೆ. ಎಲ್ಲ ಸೇರಿ ಭಾರತಕ್ಕೆ ಬಲವ ತಂದಿದೆ. ಎಲ್ಲ ಸೇರಿ ಭಾರತಕ್ಕೆ ಬಲವ ತಂದಿದೆ. ಹೇ ಆಂಡಮಾನ್ ನಿಕೋಬಾರು, ಲಕ್ಷದ್ವೀಪ, ಪುದುಚೇರಿ, ಚಂಡೀಗಢ, ದಮನ್, ಡಿಯು, ದಾದ್ರಾ ನಗರ್ ಹವೇಲಿ, ದಿಲ್ಲಿ ಕೂಡ ಅದರ ಜೊತೆಗಿದೆ. ಸಪ್ತ ಕೇಂದ್ರಾಡಳಿತ ಪ್ರದೇಶವಿಲ್ಲಿದೆ. ಹೇ ಜಮ್ಮು ಕಾಶ್ಮೀರ ಮೇಲೆ ನಿಂತಿದೆ, ಅದರ ಕೆಳಗೆ ಹಿಮಾಚಲ ಪ್ರದೇಶ ಅಡಗಿದೆ.
1: ರಾಜ್ಯಗಳ ಹೆಸರನ್ನ ಹಾಡಿನ ಮೂಲಕ ತಿಳಿಸ್ಕೊಟ್ಟಂತ ತಮಿಳ್ಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 3ನೇ ತರಗತಿ ಓದ್ತಾ ಇರುವಂತಹ ಅಭಿಷೇಕ್ ನಮ್ ಜೊತೆಗಿದ್ದಾರೆ. ಅಭಿಷೇಕ್, ಗಾದೆ ಮಾತುಗಳನ್ನ ಆದಿಂದಳ್ಳವರೆಗೆ ಗಾದೆ ಮಾತುಗಳನ್ನ ತರ ಕೇಳೋಣ, ಬನ್ನಿ.
2: ಮೈ ನೇಮ್ ಇಸ್ ಅಭಿಷೇಕ್, ಐ ಆಮ್ ಸ್ಟಡಿಂಗ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ ಜಲ್ಪಿಎಸ್ ಆಟಗಾರ ಕ್ಯಾಂಪ್, ಭದ್ರೆ ತಾಲೂಕ್, ಶಿವಮೊಗ್ಗ ಡಿಸ್ಟ್ರಿಕ್. ಆ ಇಂದ ಲಾ ತಂಕ ಕನ್ನಡ ಗಾದೆಗಳು. ಆ ಅಕ್ಕ ಸತ್ತರೆ ಅಮಾವಾಸ್ಯ ನಿಲ್ಲುತ್ತ, ಆ ಆಟ ಕುಟ್ಟು ಲೆಕ್ಕಕ್ಕಿಲ್ಲ, ಈ ಇಬ್ಬರ ಜಗಳ 3ನೇವನಿಗೆ ಲಾಭ. ಈಸಬೇಕು ಇತ್ತು ಜಯಿಸಬೇಕು, ಊ ಉಪಾಯ ಬಲ್ಲದವನಿಗೆ ಅಪಾಯವಿಲ್ಲ, ಊ ಊರಿಗೆ ಉಪಕಾರಿ ಮನೆಗೆ ಮಾರಿ, ಋಣ ತೀರಿದ ಮೇಲೆ ಅರಗಳಿಗೆ ನಿಲ್ಲಲಿಲ್ಲ, ಏ ಎದ್ದು ಹೋಗು ಎಂದರೆ ಒದ್ದು ಹೋಗುತ್ತೇನೆ ಎಂದ. ಏ ಏಕತೆಯಲ್ಲಿ ಬಲವಿದೆ, ಐದು ಬೆರಳುಗಳು ಒಂದೇ ಸಮ ಇರದಿಲ್ಲ, ಓ ಒಳ್ಳೆದ ಗಂಡನಿಗೆ ಮೊಸರು ಅಲ್ಲಿ ಕಲ್ಲು, ಓ ಓದಿ ಕಲಿ ನೋಡಿ ತಿಳಿ, ಔ ಔಷಧಿಂತ ಆಹಾರ ಮೇಲು, ಕೈ ಕೆಸರಾದರೆ ಬಾಯಿ ಮೊಸರು, ಕಾಳಿ ಕೊಡ ತುಂಬಾ ಸದ್ದ ಮಾಡುತ್ತದೆ, ಗಣೇಶನನ್ನು ಮಾಡು ಎಂದರೆ ಅಪ್ಪನನ್ನು ಮಾಡುತ್ತಾನೆ, ಗಟ್ಟೆ ಏರಿದವನ ಅಟ್ಟ ಏರಿಯಾನೆ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ, ಛಲ ಇದರಿಂದ ಪರ ಇದೆ, ಜಾನನಿಗೆ ಮಾತೆ ಮುಚ್ಚ, ಜಲ ಪಿಲಿಸುದೆಲ್ಲ ಚಿನ್ನವಲ್ಲ, ತೇಗಿಂತ ಕೆಲಸ ಮೇಲು, ತಕ್ಕನಿಗೆ ತಕ್ಕನೆ ಸರಿ, ಡೊಂಕು ಬಾಲಕ್ಕೆ ಬಾಡಿಗೆ ಸಾಕ್ಷಿ, ಡೋಲಾಗಿ ಮಾತನಾಡುವುದಕ್ಕಿಂತ ಕೆಲಸ ಮಾಡುವುದು ಮೇಲೆ, ತುಂಬಿದ ಕೊಡ ತುಲುಕುವುದಿಲ್ಲ, ತಟ್ಟನ್ನು ಮಾಡಿದ ಕೆಲಸ ಕೆಟ್ಟಿತು, ದುಡಿಮೆಯ ದುಡ್ಡಿನ ತಾಯಿ, ಧೈರ್ಯವಿದ್ದರೆ ದಾರಿ ಇದೆ, ನಾಳೆಗೆ ಒಳ್ಳೆಯದಾದರೆ ನಡೆಲ್ಲ ಒಳ್ಳೆಯದು, ಪರೋಪಕಾರತಂ ಇದಂ ಶರೀರಂ, ಫಲ ಕೊಡುವಕ್ಕೆ ಮರಕ್ಕೆ ಕಲ್ಲು ಹೆಚ್ಚು, ಬಿತ್ತಿದ ಬೆಳೆ ಭಿಕ್ಷ ಬೇಡುವುದಕ್ಕಿಂತ ದುಡಿದು ತಿನ್ನುವುದು ಮೇಲೋ, ಮಾತು ಬೆಳ್ಳಿ ಮೌನ ಬಂಗಾರ, ಯೋಗ ಇದ್ದಷ್ಟೇ ಭೋಗ, ರೋಗ ಬಂದ ಮೇಲೆ ಔಷಧ ಹುಡುಕಬಾರದು, ಲೋಭಕ್ಕೆ ಮಿತಿ ಇಲ್ಲ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ, ಶಕ್ತಿಗಿಂತ ಯುಕ್ತಿ ಮೇಲೋ, ಸಂಕಟ ಬಂದಾಗು ವೆಂಕಟರಾಮ.
3: ಹಾಲೂರಿಗೆ ಉಳಿದವನೇ ಗೌಡ.
1: ಆದಿಂದ ಲಾವರಿಗೆ ಗಾದೆ ಮಾತುಗಳನ್ನ ಎಷ್ಟು ಅದ್ಭುತವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಅಭಿಷೇಕ್ಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಖುಷಿ ಬರ್ಮಾ, ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ದೇಶಭಕ್ತಿ ಅಂದ್ರೇನು ಅಂತ ತಿಳಿಸ್ಕೊಟ್ಟಂತ ಮಂಗಳ್ ಪಾಂಡೆಯವರ ಜೀವನ ವೃತ್ತಾಂತದ ಕುರಿತು ಒಂದು ಹಾಡಿನ ಮೂಲಕ ವ್ಯಕ್ತಪಡಿಸ್ತಾರೆ, ಕೇಳೋಣ, ಬನ್ನಿ.
4: ನನ್ನ ಹೆಸರು ಖುಷಿ ಬರ್ಮಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಂಗಳ ಪಾಂಡೆಯವರ ಬಗ್ಗೆ ಹಾಡಿನ ರೂಪದಲ್ಲಿ ಹೇಳುತ್ತಿದ್ದೇನೆ.

0: ಶತಮಾನಗಳಾಯಿ ಹಿಂದಿನಲ್ ಆಂಗ್ಲರ ಪುಟ್ಟ ಸೇನೆಯಲ್ಲಿ ಪಾಂಡೆಯ ಇತ್ತಿತ್ತ ಮಂಗಲ ಪಾಂಡೆಯ ಇತ್ತಿದ್ದ ಶೌರ್ಯ ಸಾಹಸ ದೇಶ ಪ್ರೇಮಕ್ಕೆ ಮೂರ್ತಿಯೂ ಆಗಿದ್ದ ಗೆಳೆಯರ ಕಣ್ಮಣಿ ಎನಿಸಿದ್ದ ಭಾರತಾಂಬೆಗೆ ಬಂಧನವಿರಲು ಆಂಗ್ಲರ ದರ್ಪವು ಹೆಚ್ಚು ತೆರಳು ತಾಳಲಾರದೆ ದೇಶ ಪ್ರೇಮಿಯು ಕುದಿಯುತ್ತಲೇ ಇದ್ದ ಒಳಗೆ ಕುದಿಯುತ್ತಲೇ ಇದ್ದ ಕುತಂತ್ರದಿಂದ ಆಂಗ್ಲರೊಮ್ಮೆ ಭಾರತೀಯರ ಧರ್ಮ ಕೆಡಿಸ ತೋಸ ತಂದಿಯರು ಕಾಡ ತೋಸ್ತೂಸ ತಂದಿಯರು ಹಂದಿ ದನದ ಕುಬ್ಬು ಸವರಿ ಬಾಯಲ್ಲಿ ಕಚ್ಚಿ ಬಳಸಲು ತಿಳಿಸಿ ಸೇನೆಗೆ ನೀಡಿದರು ಗರ್ವದಿ ಅಗ್ನಿಯೇ ಮಾಡಿದರು ಸಾವೇ ಬರಲಿ ಧರ್ಮ ಬಿಡವು ಸಾವೇ ಬರಲಿ ಧರ್ಮ ಬಿಡವು ಕಾಡ ತೋಸನು ಕೈಯಲ್ಲಿ ಮುಟ್ಟೆವು ಕಾಡ ತೋಸನು ಕೈಯಲ್ಲಿ ಮುಟ್ಟೆವು ಎಂಥ ಸೈನಿಕರ ವಸ್ತ್ರವ ಪಡೆದು ಅವಮಾನವ ಮಾಡಿದರು ಪಾಪಿಗಳು ಹೊರೆ ಬೆತ್ತಲೆ ನಡೆಸಿದರು ಬ್ಯಾರಕಪುರದ ಬೀದಿಯಲ್ಲಿ ಭಾರತಾಂಬೆಯ ಪುತ್ರನೊಬ್ಬ ಸಿಡಿಯಲು ಸರ್ಜಾದ ರೋಷಾವೇಶದಿ ಕುದಿತಿದ್ದ ದೇಶ ಧರ್ಮದ ರಕ್ಷಣೆ ಮಾಡಲು ದೇಶ ಧರ್ಮದ ರಕ್ಷಣೆ ಮಾಡಲು ಇಬ್ಬಿಳಿಯ ಕುಂಡುಗಳ ರಕ್ತ ಹರಿಸುವೆ ಎನ್ನುತ್ತ ಕೆರಳಿದ್ದ ಸಿಂಹದ ಹಾಗೆ ಕೆರಳಿದ್ದ ಅಂದು ರಾತ್ರಿ ಕನಸಿನಲ್ಲಿ ಭಾರತಾಂಬೆಯೇ ಕಂಡಳು ಚಿಂದಿ ಬಟ್ಟೆ ಧರಿಸಿ ರೋಧಿಸುತ್ತಲೇ ಇದ್ದಳು ತಾಯಿ ಸ್ನಿತಿಗೆ ಮರುಗಿದ ಕಣ್ಣ ನೀರು ಹರಿಸಿದ ಆ ಬಿಳಿಯರ ಹೆಣ ಕೆಡವಿ ಆ ಬಿಳಿಯರ ಹೆಣ ಕೆಡವಿ ಪೊರವೆ ಎಂದು ಶಪಥ ಮಾಡಿದ ಸಿಡಿದು ರೋಷದಿ ಮಂಗಲ ಪಾಂಡೆ ಭಾರತಾಂಬೆಯ ಮನದಲ್ಲಿ ನೆನೆದು ಅಧಿಕಾರಿಯ ಕೊಂದ ಆಂಗ್ಲರ ಅಧಿಕಾರಿಯ ಕೊಂದ ಹುತಾತ್ಮನಾಗೆ ಸಾಯುವೆ ಎಂದು ತನಗೆ ತಾನೇ ಗುಂಡನ್ನು ಹೊಡೆದು ದುರಾದೃಷ್ಟದಿ ಬದುಕಿ ಉಳಿದು ಹಿಂಸೆಗೆ ಗುರಿಯಾದ ಆಂಗ್ಲರ ಹಿಂಸೆಗೆ ಗುರಿಯಾದ ನೇನಿನ ಕುಣಿಕೆಗೆ ಶಿರವನ್ನು ನೀಡಿ ನಗುತ್ತಲೆ ಸಾವಿಗೆ ಸ್ವಾಗತ ನೀಡಿ ಭಾರತ ಮಾತೆಯ ಸ್ವತಂತ್ರ ಪಥಕ್ಕೆ ಮುನ್ನುಡಿ ಹಾಡಿದನು ಕ್ರಾಂತಿಯ ಮುನ್ನುಡಿ ಹಾಡಿದನು ಧನ್ಯವಾದ
1: ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಮತ್ತು ಮಹಾನ್ ಹುತಾತ್ಮರಾದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಧ್ವನಿ ಎತ್ತಿ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿದಂತಹ ಮೊದಲ ಸಿಪಾಯಿ ಅಂದ್ರೆ ಮಂಗಳ್ ಪಾಂಡೆ ಅಂತ ಹೇಳ್ಬೋದು. ಇಂತಹ ಮಂಗಳ್ ಪಾಂಡೆಯವರ ಕುರಿತು ಹಾಡಿನ ರೂಪದಲ್ಲಿ ವ್ಯಕ್ತಪಡಿಸಿದಂತ ಖುಷಿ ವರ್ಮಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟಗೇರಿ ಕ್ಯಾಂಪ್ ಭದ್ರಾವತಿ ತಾಲೂಕು ಈ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ ತರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಟಗೇರಿ ಭದ್ರಾವತಿ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳು ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
10: ನಾವೆಲ್ಲ ಸೇರಿ ಚಿಕ್ಕ ನಾಟಕವನ್ನು ಮಾಡುತ್ತಿದ್ದೇವೆ. ನಾಟಕದ ಹೆಸರು ಚಿನ್ನದ ಗೊಂಬೆಗಳು. ರಾಜನಾಗಿ ಪಾತ್ರ ಮಾಡಲಿದ್ದಾರೆ ತಮಿಳ್ಜಿ. ಗೊಂಬೆ ತಯಾರಕನಾಗಿ ಪಾತ್ರ ಮಾಡಲಿದ್ದಾರೆ ವೆಟ್ರಿ ಮಾರರ್. ನನ್ನಲ್ಲಿ ರಾಮಕೃಷ್ಣನಾಗಿ ಪಾತ್ರ ಮಾಡಲಿದ್ದಾರೆ ಖುಷಿ ಬರ್ಮಾ. ಭಟರಾಗಿ ಪಾತ್ರ ಮಾಡಲಿದ್ದಾರೆ ಅಭಿಷೇಕ್ ಮತ್ತು ಸುಧನ್. ಕೃಷ್ಣದೇವರಾಯನ ಆಸ್ಥಾನ.
11: ರಾಜಾಧಿರಾಜ, ರಾಜ ಮಾತಾಂಡ, ರಾಜ ಯೋಗೇಶ, ಶ್ರೀಕೃಷ್ಣದೇವರಾಯ ಮಹಾರಾಜರಿಗೆ ಬಹುಪರ ಬಹುಪರ.
10: ಕೃಷ್ಣದೇವರಾಯನ ಆಸ್ಥಾನಕ್ಕೆ ಗೊಂಬೆ ತಯಾರಕ 3 ಗೊಂಬೆಗಳನ್ನು ತೆಗೆದುಕೊಂಡು ಬಂದನು.
12: ಮಹಾರಾಜರೇ, ನಾನು 3 ಗೊಂಬೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಗೊಂಬೆಗಳನ್ನು ತೆಗೆದುಕೊಂಡು ನನಗೆ ಉಪಕಾರ ಮಾಡ್ರಿ.
13: ನಿನ್ನ ಗೊಂಬೆಗಳು ಅದ್ಭುತವಾಗಿವೆ, ಇದರ ಬೆಲೆ ಏಳು.
12: ಮೊದಲ ಇದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ, ಆಮೇಲೆ ಇದರ ಬೆಲೆ ತೀರ್ಮಾನಿಸೋಣ.
13: ಓಹೋ, ಹಾಗೇನು ವಿಶೇಷತೆಯನ್ನು ಹೇಳು.
12: ಆಯ್ತು ಮಹಾರಾಜರೇ, 1 ಗೊಂಬೆ ಕಿವಿಯಲ್ಲಿ ದಾರ ಹಾಕಿದರೆ ದಾರ 1 ಕಿವಿಯಿಂದ ಹೊರಬರುತ್ತದೆ. 2 ಗೊಂಬೆ ಕಿವಿಯಲ್ಲಿ ದಾರ ಹಾಕಿದರೆ ದಾರ ಬಾಯಿಂದ ಹೊರಬರುತ್ತದೆ. 3 ಗೊಂಬೆ ಕಿವಿಯಲ್ಲಿ ದಾರ ಹಾಕಿದರೆ ಕಿವಿಯಿಂದನು ಬರಲ್ಲ, ಬಾಯಿಂದನು ಬರಲ್ಲ, ತಲೆಯಲ್ಲೇ ಸುತ್ತಿ ಕೊಲ್ಲುತ್ತದೆ.
13: ನಿನ್ನ ಗೊಂಬೆಗಳು ವಿಚಿತ್ರವಾಗಿವೆ, ಈಗಲಾಗಲಿ ನಿನ್ನ ಗೊಂಬೆಗಳು ಬೆಲೆ ಏಳು.
12: 1 ಗೊಂಬೆಗೆ 1 ಕಾಸು, 2 ಗೊಂಬೆಗೆ 100 ಕಾಸು, 3 ಗೊಂಬೆಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಬರೀ 1,000 ವರ ಹಾಕೊಡ್ರಿ ನನಗೆ ಸಾಕು.
13: ಸ್ವಲ್ಪ ವಿಶೇಷತೆ ಇರುವ ಗೊಂಬೆಗೆ ಇಷ್ಟೊಂದು ಬೆಳೆನೆ, ಇದು ದೊರೆಸೆ ಆಯಿತು.
10: ಕೃಷ್ಣದೇವರಾಯನ ಆಸ್ಥಾನಕ್ಕೆ ತನ್ನಲ್ಲಿ ರಾಮಕೃಷ್ಣ ಆಗಮಿಸಿದರು. ಮಹಾರಾಜರೇ, ಇದರ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳೋಣ. 1 ಗೊಂಬೆ ಕಿವಿಯಲ್ಲಿ ದಾರ ಹಾಕಿದರೆ ಇನ್ನೊಂದು ಕಿವಿಯಿಂದ ಬರುತ್ತದೆ. ಇದರ ಅರ್ಥ ಏನೆಂದರೆ ಗುರುಹಿರಿಯರು ಹೇಳಿದ ಮಾತನ್ನು ಕೇಳಿಸಿಕೊಂಡು ಈ ಕಿವಿಯಿಂದ ಕೇಳಿಸಿಕೊಂಡು ಇನ್ನೊಂದು ಕಿವಿಯಿಂದ ಬಿಡುತ್ತದೆ. ಇದರಿಂದ ಏನು ಉಪಯೋಗವಿಲ್ಲ. 2 ಗೊಂಬೆ ಕಿವಿಯಲ್ಲಿ ದಾರ ಹಾಕಿದರೆ ಬಾಯಿಂದ ಬರುತ್ತದೆ. ಇದರ ಅರ್ಥ ಏನೆಂದರೆ ಗುರುಹಿರಿಯರು ಹೇಳಿದ ಮಾತನ್ನು ಕೇಳಿಸಿಕೊಂಡು 4 ಜನರ ಮುಂದೆ ಹೇಳುತ್ತದೆ. ಇದರಿಂದ ಸ್ವಲ್ಪ ಉಪಯೋಗ ಆಗುತ್ತದೆ. 3 ಗೊಂಬೆ ಕಿವಿಯಲ್ಲಿ ದಾರ ಹಾಕಿದರೆ ಬಾಯಿಂದನೂ ಬರೋದಿಲ್ಲ, ಕಿವಿಯಿಂದನೂ ಬರೋದಿಲ್ಲ, ತಲೆಯಲ್ಲೇ ಸುತ್ತಿಕೊಳ್ಳುತ್ತದೆ. ಇದರ ಅರ್ಥ ಏನೆಂದರೆ ಗುರುಹಿರಿಯರು ಹೇಳಿದ ಮಾತನ್ನು ಕೇಳಿಸಿಕೊಂಡು ತಪ್ಪದೇ ಪಾಲಿಸುತ್ತದೆ, ನೆನಪಲ್ಲೇ ಇಟ್ಟಿಕೊಳ್ಳುತ್ತದೆ. ಹಾಗಾಗಿ 3 ಗೊಂಬೆಗೆ ಬೆಲೆ ಜಾಸ್ತಿ.
13: ಶಬಾಷ್ ಮಂತ್ರಿಗಳೇ, ಅವನು ಕೇಳಿದಷ್ಟು ಹಣವನ್ನು ಕೊಡಿ.
12: ಬೇಡ ಮಹಾರಾಜರೇ, ನನಗೆ 3 ಗೊಂಬೆ ತರ ನಿಮ್ಮ ಪ್ರಜೆಗಳಲ್ಲಿ ಇದ್ದರೆ ಅದೇ ನನಗೆ ಬಹುಮಾನ.
10: ಕೃಷ್ಣದೇವರಾಯ ಗೊಂಬೆ ತಯಾರಕನಿಗೆ ಸನ್ಮಾನ ಮಾಡಿದರು. ಏನೆಂದರೆ ಗುರುಹಿರಿಯರು ಹೇಳಿದ ಮಾತನ್ನು ಕೇಳಿಸಿಕೊಂಡು ತಪ್ಪದೇ ಪಾಲಿಸಬೇಕು.
11: ಧನ್ಯವಾದಗಳು.
1: ಚಿನ್ನದ ಗೊಂಬೆಗಳು ನಾಟಕವನ್ನ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ನಾಟಕದಲ್ಲಿ ಕೂಡ ಇಷ್ಟೊಂದು ನೀತಿ ಅಡಗಿದೆ, ಇಷ್ಟೊಂದು ಅರ್ಥ ವಿವರಣೆ ಇರುವಂತ ಒಂದು ಒಳ್ಳೆಯ ನಾಟಕವನ್ನ ಮಾಡಿದ್ರು. ಇದೇ ಶಾಲೆಯ ವಿದ್ಯಾರ್ಥಿ ತಮಿಳ್ ಜಿಲ್ಲೆಗಳ ಹೆಸರನ್ನ ಹಾಡಿನ ರೂಪದಲ್ಲಿ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
14: ಮೈ ನೇಮ್ ಇಸ್ ತಮಿಳ್, ಐ ಆಮ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ GLPS ಆಟಗಾರಿಕ್ಯಾಮ್. ನಾನು ಜಿಲ್ಲೆಗಳ ಪರಿಚಯನ ಹೇಳುತ್ತೇನೆ.

0: ಬೇರೆ, ಉತ್ತರ ಕನ್ನಡ ಹಾಸನ ಚಿಕ್ಕಬಳ್ಳಾಪುರ ರಾಮನಗರ ಯಾದಗಿರಿ ಯಾದಗಿರಿ ವಿಜಯನಗರ ವಿಜಯನಗರ ಮೈಸೂರು ದಕ್ಷಿಣ ಕನ್ನಡ ಮಂಡ್ಯ ಗದಗ ಚಿತ್ರದುರ್ಗ ಕೊಪ್ಪಳ ಬಳ್ಳಾರಿ ಕೊಪ್ಪಳ ಬಳ್ಳಾರಿ ಕರ್ನಾಟಕದ 31 ಜಿಲ್ಲೆಗಳ್ರಿ ಕರ್ನಾಟಕದ 31 ಜಿಲ್ಲೆಗಳ್ರಿ ಧನ್ಯವಾದಗಳು.
1: ಜಿಲ್ಲೆಗಳ ಹೆಸರುಗಳನ್ನ ಹಾಡಿನ ರೂಪದಲ್ಲಿ ತಿಳಿಸಿಕೊಟ್ಟಂತಹ ತಮಿಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಜ್ಯೋತಿಯವರು ಈ ಹಾಡನ್ನ ರಚನೆಯನ್ನ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳನ್ನ ಹಾಡಿನ ರೂಪದಲ್ಲಿ ರೂಪಾಂತರಿಸಿದಂತಹ ಜ್ಯೋತಿಯವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ಶಿಕ್ಷಕರಾದಂತಹ ಹೀನಾ ಬೇಗಂ ಇವರು ಒಂದು ಜನಪದ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಹೀನಾ ಬೇಗಂ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಟಗಾರಿ ಕ್ಯಾಂಪಿನಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನೊಂದು ಜನಪದ ಗೀತೆಯನ್ನು ಹೇಳುತ್ತಿದ್ದೇನೆ. ತವರೂರ ಮನೆ ನೋಡ ಬಂದೆ.

ಮಗಳೊಬ್ಬಳ ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಒಂದು ಜನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಹೀನಾ ಬೇಗಂ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಗೇರಿ ಕ್ಯಾಂಪ್ ಭದ್ರಾವತಿ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸಿದ್ವಿ. ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಶಿಕ್ಷಕರಾದ ಜ್ಯೋತಿ ಮೇಡಮ್ ಅವರಿಗೆ, ಪೃಥ್ವಿರಾಜ್ ಅವರಿಗೆ, ಹಾಗೆ ಹೀನಾ ಬೇಗಂ ಅವರಿಗೆ, ಹಾಗೆ ಎಸ್ಡಿಎಂಸಿ ಸದಸ್ಯರಿಗೆ, ಎಲ್ಲ ಪೋಷಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಹೀಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಟ್ಟಗಾರಿ ಕ್ಯಾಂಪ್ ಈ ಶಾಲೆ ಕೇವಲ ಅಕ್ಷರ ಕಲಿಯುವ ತಾಣ ಆಗದೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿರುವಂತಹ ಅಲ್ಲಿಯ ಶಿಕ್ಷಕ ವರ್ಗದವರಿರ್ಬೋದು, ಹಾಗೆ ಅಲ್ಲಿ ಶಿಕ್ಷಕರು ಮತ್ತು ಪೋಷಕರ ನಡುವಿನ ಆ ಬಾಂಧವ್ಯ ಇರ್ಬೋದು, ಇವೆಲ್ಲವನ್ನ ನಾವು ಗಮನಿಸಿದೆ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನ ನೀಡುವಂತಹ ನಿಟ್ಟಿನಲ್ಲಿ ಈ ಶಾಲೆ ಶ್ರಮಿಸ್ತಾ ಇದೆ. ಜೊತೆಗೆ ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಕಾರಣ ಈ ಶಾಲೆಯನ್ನ ಉಳಿಸ್ಕೊಳ್ಳೋದು ಕೂಡ ಇವರಿಗೆ ಒಂದು ದೊಡ್ಡ ಸವಾಲಾಗಿದೆ. ಆದ್ರಿಂದ ಮಕ್ಕಳಿಗೆ ಎಲ್ಲ ರೀತಿಯ ಕಲಿಕೆಯನ್ನ ಹೇಳ್ಕೊಡುವ ಮೂಲಕ ಶಾಲೆಯನ್ನು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಅಲ್ಲಿಯ ಶಿಕ್ಷಕರ ಅಭಿಲಾಷೆ. ಇವರ ಈ ಆಸೆ ಈಡೇರ್ಲಿ, ಈ ಶಾಲೆ ಉಳಿಯಲಿ, ಅಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಮಕ್ಕಳಿಗೆ ಒಂದು ಮಾದರಿಯಾಗ್ಲಿ ಈ ಶಾಲೆ ಅಂತ ಆಶಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
4: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
3: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹೇಳ್ರಿ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ.
3: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
0: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ

0: ಸಂಗ್ರಹ ಮಾಡಿದರೆ ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ, ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
1: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನವ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಮಧುರ ಗಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಎಸ್, ಭಾನುವಾರದ ಶುಭಾಶಯಗಳು. ಎಲ್ಲರೂ ಭಾನುವಾರ ಆರಾಮಾಗಿ ಬಿಂದಾಸಾಗಿ ಇವತ್ತು ಟೈಮ್ ಸ್ಪೆಂಡ್ ಮಾಡಬಹುದು ಮನೆಯವ್ರ ಜೊತೆಗೆ, ಹಾಗೆ ಮಕ್ಕಳ ಜೊತೆಗೆ, ಹಾಗೆ ಸ್ವಲ್ಪ ಟಿವಿ ನೋಡ್ಕೊಂಡು ಆರಾಮಾಗಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾನ್ಸೆಪ್ಟಿಗೆ ಬಂದ್ಬಿಡೋಣ. ಕಾನ್ಸೆಪ್ಟ್ ಏನು ಇಲ್ಲಂದ್ರೆ ತುಂಬಾ ಸಿಂಪಲ್. ಇವತ್ತು ನಮ್ಮ ಮಧುರ ಗಾನದ ಅಂಗಳದಲ್ಲಿ ಮನಸ್ಸಿಗೆ ತಂಪು ನೀಡುವ ಒಂದು ಅದ್ಭುತವಾದ ಸ್ಪೆಷಲ್ ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂದ್ರೆ, ಗಲಗಲ ಹರಿಯೋ ಜೋರಾದ ಜಲಪಾತ, ಹಕ್ಕಿಗಳ ಚಿಲಿಪಿಲಿ ಜೊತೆ ಶಾಂತವಾಗಿರೋ ಹಿನ್ನೀರು, ಮತ್ತೆ ತಂಪಾದ ಗಾಳಿ ಬೀಸೋ ಸುಂದರ ಕಡಲ ತೀರ. ಕೇಳೋದಕ್ಕೆ ಎಷ್ಟು ಚಂದ ಅಲ್ವಾ? ಇಂತಹ ಜಲಪಾತ, ಹಿನ್ನೀರು ಅಥವಾ ಸಮುದ್ರ ತೀರದ ಹತ್ತಿರವೇ ಶೂಟ್ ಆಗಿರೋ ನಿಮ್ಮ ನೆಚ್ಚಿನ ಕನ್ನಡ ಅಥವಾ ಹಿಂದಿ ಹಾಡುಗಳನ್ನ ಇವತ್ತು ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಹಾಡಬಹುದು ಅಂತ ಹೇಳ್ತಾ, ಎಸ್, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
6: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
5: ಗುಡ್ ಮಾರ್ನಿಂಗ್ ಸಂಕಲ್ಪ ಸರ್.
6: ಹೇಳಿ ಮೇಡಮ್.
5: ಆಯ್ತಾ ತಿಂಡಿ?
6: ಆಯ್ತು, ತಿಂಡಿ ಆಯ್ತು. ಬಿಸಿಲಿನ ವಾತಾವರಣ, 3 ದಿವಸದಿಂದ ಬಿಸಿಲು, ಬೇಸಿಗೆ ಬಿಸಿಲಿಗಿಂತಲೂ ಜಾಸ್ತಿ ಬರ್ತಾ ಇದೆ.
5: ಅದಕ್ಕೆ ಇಟ್ಟಿರೋದು ಜಲಪಾತಕ್ಕೆ ಹೋಗ್ಬರ್ರಿ ಅಂತ ಅಲ್ವಾ?
6: ಹೌದೌದು, ಜಲಪಾತಕ್ಕೆ ಹೋಗಿ ಮಿಂದ್ಕೊಂಡು ಬಂದಿನ. ಜಲಪಾತದಲ್ಲಿ ನೀರು ಕಮ್ಮಿ ಆಗಿದೆಯಲ್ಲ ಮೇಡಮ್?
5: ಹೌದು, ಹಿನ್ನೀರು ಇರುತ್ತೆ, ಇಲ್ಲ ಸ್ವಲ್ಪ ಕಡಲ ತೀರಕ್ಕೂ ಹೋಗ್ಬರ್ಬೋದು ನೀವು. ಸೊ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
6: ರಾಜಾನನ ರಾಜ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಆರ್ತಿ ನೀರ್ ಮೇಲೆ ಸ್ನಾನ ಮಾಡೋದು ಹಾಡು.
5: ಹಾಡಿ ಹಾಡಿ.
6: ತನುಬು ಮನವು, ತನುಬು ಮನವು ನಿಂದಾಗಿದೆ, ಏನೋ ಸಂತೋಷ ಏನೋ ಉಲ್ಲಾಸ. ತನುಬು ಮನವು ಒಂದು ನಿಂದಾಗಿದೆ, ಏನೋ ಸಂತೋಷ ಏನೋ ಉಲ್ಲಾಸ. ಇದೇನು ಇದೇನು ತನುವು ಮನವು ಇಂದು ನಿಂದಾಗಿದೆ, ಏನೋ ಉಲ್ಲಾಸ ಏನೋ ಸಂತೋಷ ಇಂದು ನಿಂದಾಗಿದೆ. ಧನ್ಯವಾದಗಳು.
5: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
6: ಓಕೆ ಮೇಡಮ್, ಥ್ಯಾಂಕ್ ಯು.
5: ಓಕೆ, ಎಸ್, ಸೂಪರ್ ಆಗಿ ಹಾಡಿದ್ರು ಸಂಕಪ್ಪ ಅವರು. ಬಿಸಿಲಿದೆ, ಹಾಗೆ ಈ ಒಂದು ಹಾಡನ್ನ ಹೇಳ್ತಾ ಅವರು ತಪ್ಪು ಮಾಡ್ಕೊಂಡ್ರು ಅಂತ ನಾನು ಅನ್ಕೊಳ್ತೀನಿ. ಸೊ ರಾಜ ನನ್ನ ರಾಜ ಚಿತ್ರದ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ
7: ಮೇಡಮ್, ನಮಸ್ತೆ.
5: ನಮಸ್ತೆ ಸೋಮಶೇಖರ್ ಸರ್. ಆಯ್ತಾ ಊಟ?
7: ಊಟ ಆಯ್ತು ಮೇಡಮ್.
5: ಓಕೆ, ಸೂಪರ್. ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
7: ಗೊತ್ತಾಯ್ತು ಮೇಡಮ್, ನಾವು ಹೋಮ್ವರ್ಕ್ ರೆಡಿ ಇದ್ದೀವಿ.
5: ಓಕೆ,
7: ನಾನು ಮೇಡಮ್ ಟೋನಿ ಚಿತ್ರದ ತೆಗೆದುಕೊಂಡಿದ್ದೇನೆ, ಅದು ಸಮುದ್ರ ತೀರದಲ್ಲೇ ಅದು ಹಾಡು ಚಿತ್ರೀಕರಣ ಆಗಿದೆ ಮೇಡಮ್.
5: ಓಕೆ ಓಕೆ.
7: ಭಾರ್ಗವ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಮೇಡಮ್, ಈ ಚಿತ್ರಕ್ಕೆ ಹೃದಯ ಗೀತೆ ಅಂತ ಶೀರ್ಷಿಕೆ ಸಿನಿಮಾಗೆ ಹೆಸರಿಡ್ಬೇಕು ಅಂತ.
5: ಓಕೆ,
7: ಬಟ್ ಆಮೇಲೆ ಟೋನಿ ಅಂತ ಹೆಸರಿಟ್ರಂತೆ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂತ ಒಂದ್ ಸಂದರ್ಶನದಲ್ಲಿ ಹೇಳಿದ್ರು.
5: ಸೂಪರ್,
7: ಅದ್ರದ್ದೊಂದು ಆರ್ಡರ್ ಸೆಲೆಕ್ಟ್ ಮಾಡಿ.

0: ಓಕೆ, ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
0: ಓಕೆ ಸರ್, ಸೋಮಶೇಖರ್ ಸರ್ ಅವರು ಸೂಪರ್ ಆಗಿ ಹಾಡಿದ್ರು. ಟೋನಿ ಚಿತ್ರದ ಹಾಡು, ಅಂಬರೀಷ್ ಅವರು ಹಾಗೆ ಲಕ್ಷ್ಮಿ ಅವರು ನಟಿಸಿರುವಂತಹ ಒಂದು ಗೀತೆಯಲ್ಲಿ ಏನೋ ಬ್ಯಾಕ್ ವಾಟರ್ ಇರುತ್ತೆ, ಸೊ ಆ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ಕಾರ.
0: ನಮಸ್ತೆ, ಯಾರಿದು? ಸೋಮಶೇಖರ್ ಸರ್. ಸೂಪರ್, ಈಗ ತಾನೇ ನಿಮ್ಮ ಹೆಸರಲ್ಲೇ ನಮ್ಮ ಕೇಳುಗರು ಕಾಲ್ ಮಾಡಿದ್ರು. ತಿಂಡಿ
2: ಏನು ಮಾಡಿ?
0: ನಮ್ದು ಆಯ್ತು. ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಹಾಡಿ ಸರ್.
2: ಕಡಲೋ ಕಡಲೋ.

0: తెలుసు కడలల్లో ముగిలల్లో నీ నన్నా బతికిసు ముడి ముప్పు దురిసబేడ ప్రేమ పత్ర రవానిసబేడ దిన ముద్దిన నగువే సాకు ఆ నగువలి ఒక్కిగే హాకు అరే సాకు అరే సాకు ఆ నగువా దిశాకు.
1: ಸೂಪರ್ ಸೂಪರ್, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ಸೋಮಶೇಖರ್ ತಟ್ಟಿಯವರು ಕರೆ ಮಾಡಿ AK-47 ಚಿತ್ರೀಕರಿಸಿದ ಕಡಲು ಸಾಂಗಿಗೆ ತುಂಬಾ ಚೆನ್ನಾಗಿ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ನಮಸ್ತೆ ಸರ್. ಆಯ್ತಾ ತಿಂಡಿ? ಹಾ, ಆರಾಮಿದ್ದೀವಿ. ನೀವು?
2: ನಾವು ಎಲ್ಲ ಆರಾಮದೆ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರಕತ್ತದ್ರಿ. ಬಿಂದಾಸ್ ಕೇಳ್ಕೊತ ಕೂತೇವ್ ನೋಡ್ರಿ ಮೇಡಮ್.
1: ಓಕೆ ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ.
2: ಇವತ್ತು
1: ನಾಷ್ಟ ಇವತ್ತು ನಮ್ಮಲ್ಲಿ ಏನ್ ಮಾಡಿದ್ರು? ಉಪ್ಪಿಟ್ಟು.
2: ಉಪ್ಪಿಟ್ರೆ ಹಾ, ನಮ್ದು ಇನ್ನ ನಾಷ್ಟ ಇಲ್ರಿ ಮೇಡಮ್. ಯಾಕಪ್ಪ ಅಂದ್ರೆ ನಾನು ಕಾರ್ಯಕ್ರಮ ಕೇಳ್ಕೊತ ಕೂತಿದ್ರಿ ಹಂಗೆ. ಒಟ್ಟು ಕಡಲ್ನಾಗ ಇದು ಬೇಡ್ರಿ.
1: ಹಾ, ಯಾವ್ದಾದ್ರು ಆಯ್ತು.
2: ಚಿತ್ರಿಸಿದ್ದು ಚಿತ್ರೀಕರಣ ಇಲ್ರಿ ಸರ್ ಮೇಡಮ್ ರೀ?
1: ಹಾ ಹೌದು.
2: ಹಾ, ಹಾಡ್ತೀನಿ ನೋಡ್ರಿ ಮೇಡಮ್. ನಾವು ಅಂದ್ರಿ ಯಾವ್ದಪ್ಪ ಅಂದ್ರೆ ನಮ್ದು ಇದು ಇರ್ಬೇಕಿರೋದು. ಯಾವ್ದಪ್ಪ ಅಂತಂದ್ರೆ ಸ್ನೇಹದ ಕಡಲಲ್ಲಿ ಹಾಡ್ತೀನಿ ನೋಡ್ರಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾತಿಲ್ಲ. ಬಾಲ್ಯದ ಆಟ ಆ ಹುಡುಕಾಟ ಇನ್ನು ಮಾತಿಲ್ಲ. ಆಟದಿ ಸೋತು ರೋಷದ ಕಚ್ಚಿದ, ಆಟದಿ ಸೋತು ರೋಷದ ಕಚ್ಚಿದ ಗಾಯವ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ. ಸಾಲೆಗೆ ಚಕ್ಕರ್ ಊಟಕ್ಕೆ ಹಾಜರ್ ಲೆಕ್ಕದಿ ಬರಿ ಸೊನ್ನೆ ಎನ್ನುತ್ತ ನಾನು ಕೆಣಕಲು ನಿನ್ನ, ಎನ್ನುತ್ತ ನಾನು ಕೆಣಕಲು ನಿನ್ನ. ಊದಿಸಿದೆಯೇ ಕೆನ್ನೆ ಮರೆಯುವೆ ಅದ ನಾನು ಸ್ನೇಹದ ಕಡಲಲ್ಲಿ.
1: ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ನಮಸ್ತೆ.
1: ಓಕೆ, ನವಾಜ್ ಅವರು ಸ್ವಲ್ಪ ಲಾಸ್ಟಿಗೆ ನಾಚ್ಕೊಂಡ್ಬಿಟ್ರು, ಏನಕ್ಕೆ ಗೊತ್ತಾಗಿಲ್ಲ. ಸೊ ತುಂಬ ಚೆನ್ನಾಗಿ ಹೇಳ್ತಿದ್ರು ನವಾಜ್ ಅವರು. ಯಾವ ಆ ಚಿತ್ರದ್ದು ಅಂತಂದರೆ ಶುಭಮಂಗಳ ಚಿತ್ರದಿಂದ ಹಿನ್ನೀರಲ್ಲಿ ಅಂದರೆ ಬ್ಯಾಕ್ ವಾಟರಲ್ಲಿ ನಮ್ಮ ಶ್ರೀನಾಥ್ ಸರ್ ಅವರು ಈ ಒಂದು ಹಾಡನ್ನು ಹಾಡ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ
3: ಪ್ರಕಾಶ್.
1: ಓಕೆ ಪ್ರಕಾಶ್ ಸರ್, ಆಯ್ತಾ ತಿಂಡಿ?
3: ಮೇಡಮ್ ತಿಂಡಿ ಆಯ್ತು, ನಿಮ್ದು ಆಯ್ತಾ ಮೇಡಮ್?
1: ನಮ್ದು ಆಯ್ತು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಗೊತ್ತಾಗಿದೆ.
1: ರೆಡಿನಾ?
3: ಸಿನಿಮಾ ನೋಡಲ್ಲ, ಆದ್ರೂ ಒಂದು ನೆನ್ಪಿಟ್ಕೊಂಡಿದ್ದೀನಿ. ಒಂದು ನಮ್ಮ ಅಣ್ಣವರು ಒಂದು ಗೀತೆಯನ್ನ ಹಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತ.
1: ಓಕೆ ಹಾಡಿಪ್ಪ
3: ಮೇಡಮ್. ಜೋಗ ಜಲಪಾತದಲ್ಲಿ ಮಾಡಿರೋದು ಅನ್ಕೊಂಡಿದ್ದೀನಿ ಮೇಡಮ್, ನಂಗೆ ಗೊತ್ತಿಲ್ಲ ಆಕ್ಚುಲಿ ಇದು. ಮೇಡಮ್ ಹುಟ್ಟಿದರೆ ಕನ್ನಡ ಇದೆಯಲ್ಲ ಮೇಡಮ್, ಆ ಗೀತೆ ಅಲ್ಲಿ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ ಮೇಡಮ್.
1: ಆ ಗೀತೆಲಿ ಇದೆಯಾ ಹಾಡು, ಇದು ಸೀನ್ ಇದೆಯಾ? ನಂಗೂ ಅಷ್ಟೇ
3: ಮೇಡಮ್, ಸೀನ್ ಗೊತ್ತಿಲ್ಲ, ಒಟ್ಟು ಅಲ್ಲೇ ಮಾಡಿರೋದು ಅಂತ ಅನ್ಕೊಂಡಿದ್ದೀನಿ.
1: ಓಕೆ ಹಾಡಿ ಸರ್.
3: ಹಾಡಲ ಮೇಡಮ್, ಗೀತೆ ಹಾಡಲ?
1: ಹಾಡಿ ಹಾಡಿ.
3: ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ದಡ ಸೇರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಅವಕಾಶ ಇರಲಿ ಅಂತ.
1: ಓಕೆ, ಎಸ್ ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮೇಡಮ್.
1: ಎಸ್, ಅರಸೀಕೆರೆಯಿಂದ ನಮ್ಮ ಪ್ರಕಾಶ್ ಅವರು ಈ ಹಾಡನ್ನು ಹಾಡಿದ್ರು. ನನಗಂತೂ ಗೊತ್ತಿಲ್ಲ ಈ ಹಾಡಲ್ಲಿ ಏನು ನಾನು ಕೊಟ್ಟಿದ್ದಂತಹ ಕಾನ್ಸೆಪ್ಟ್ ಇದೆಯೋ ಇಲ್ಲೋ ಅಂತ. ಯಾರಾದರೂ ಇದ್ರೆ ನೋಡಿದರೆ, ನಿಮಗೆ ನೆನಪಿದ್ರೆ ನಮಗೆ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ಹಲೋ,
1: ನಮಸ್ತೆ.
4: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್. ಆಯ್ತಾ ತಿಂಡಿ?
4: ತಿಂಡಿ ಅವಲಕ್ಕಿ ಮೇಡಮ್. ನಿಮ್ದು?
1: ನಮ್ದು ಉಪ್ಪಿಟ್ಟು.
4: ಓಕೆ ಮೇಡಮ್, ಇವತ್ತು ವಿಶೇಷವಾಗಿ ಡ್ಯಾಮು, ಜಲಪಾತ, ನದಿ, ಹೊಳೆ ಹತ್ರ ಆಗಿರೋ ಹಾಡುಗಳನ್ನ ಆಡ್ಬೇಕು ಅಂತ ಹೇಳ್ತಾ ಇದ್ದೀರಾ?
1: ಹೌದು.
4: ನಾನು ನಮ್ಮೂರಿಂದ ತಗೊಂಡ್ಬಿಡ್ತೀನಿ ಹಾಡು. ಹ್ಞೂ ಮೇಡಮ್, ಅದು ಯಾವ್ದಂದ್ರೆ ಪ್ರೇಮದ ಕಾಣಿಕೆ 1976 ತೆರೆ ಕಂಡಿತ್ತು. ನಮ್ಮ BR ಪ್ರಾಜೆಕ್ಟ್ ನ ಭದ್ರಾ ಡ್ಯಾಮ್ ನಲ್ಲಿ ಶೂಟಿಂಗ್ ಆಗಿತ್ತು.
1: ಸೂಪರ್ ಸೂಪರ್.
4: ಜಯಮಾಲಾ ಮತ್ತೆ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಪುಟ್ಟ ಮಗು, ಅದರಲ್ಲಿ 2 ವರ್ಷದ 3 ವರ್ಷದ ಮಗು.
1: ಓಕೆ ಓಕೆ.
4: ಅದೇ ಹಾಡನ್ನ ಹಾಡ್ತಾ ಇದ್ದೀನಿ.
1: ಓಕೆ ಹಾಡಿ ಸರ್.
4: ನಾ ಬಿಡಲಾರೆಗೆಂದು ನಿನ್ನ, ನೀನಾದೆ ನನ್ನಿ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು. ನಾ ಬಿಡಲಾರೆಗೆಂದು ನಿನ್ನ, ನೀನಾದೆ ನನ್ನಿ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು.
1: ಅರೆರೆ, ಓಕೆ, ಕರೆ ಕಟ್ ಆಯ್ತು. ಓಕೆ, ಅವ್ರು ಹೇಳ್ತಾ ಇದ್ರು ನಮ್ಮ ಬ್ರಹ್ಮಾನಂದ ಸರ್ ಅವರು, ನಾ ಬಿಡಲಾರೆ ಎಂದು ನಿನ್ನ ಅಂತ. ಸೊ ಪ್ರೇಮದ ಕಾಣಿಕೆ ಚಿತ್ರದಿಂದ ಈ ಹಾಡನ್ನ ಹಾಡ್ತಾ ಇದ್ರು. ಮಧ್ಯದಲ್ಲಿ ಕರೆ ಕಟ್ ಆಯ್ತು. ಸೊ ನೆಕ್ಸ್ಟ್ ಕಾಲರ್ ಅನ್ನ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
5: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
5: ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಆದ್ರೆ ಬಿಸಿಲು ಏನ್ ಮಾಡೋದು.
1: ಅಯ್ಯೋ ಅಲ್ಲ, ಅದಕ್ಕೇನೆ ನೆನೆಸ್ತಾ ಇದೀನಿ, ಹೋಗ್ ಬರ್ರಪ್ಪ ಅಂತ ಅಲ್ವಾ? ಹೇಗೆ ಹೆಂಗೆ
5: ನೀವ್ ಹೇಳದ್ ನೋಡೆ, ಅಯ್ಯೋ ಅಯ್ಯೋ ಅನ್ನಿಸ್ತಾ ಇತ್ತು ಹೊರಗಡೆ ನೋಡಿದ ತಕ್ಷಣ
1: ಬಿಸಿಲು.
5: ಸೊ ರೀತಿ ನೋಡಿದ್ರೆ ಹಂಗೆ ಇಮೇಜ್ ಮಾಡ್ಕೋಬೇಕು ನಾವು.
1: ಅಲ್ಲ ಸೂಪರ್, ಹೋಗ್ ಬಂದ್ಬಿಡಿ, ಮತ್ತೆ ಟೈಮ್ ವೇಸ್ಟ್ ಮಾಡ್ಬಿಡಿ.
5: ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ

0: ಆಗದು. ಓಕೆ,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ
1: ಓಕೆ ಓಕೆ. ನಮ್ಮ ಶೋಭಾ ಅವರು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಹೊಂಬಿಸಿಲು ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ರು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
2: ನಮಸ್ತೆ
1: ನಮಸ್ತೆ
2: ನಮಸ್ತೆ ಮೇಡಮ್.
1: ಚಂದ್ರಶೇಖರ್ ಸರ್.
2: ಹೌದು ಹೌದು.
1: ಆಯ್ತಾ ತಿಂಡಿ? ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಜಲಪಾತ ಅಥವಾ ಹಿನ್ನೀರು ಅಥವಾ ಕಡಲ ತೀರದಲ್ಲಿ ಚಿತ್ರೀಕರಿಸಿದ ಕನ್ನಡ ಅಥವಾ ಹಿಂದಿ ಹಾಡನ್ನ ಹಾಡಬಹುದು. ಹೌದು,
2: ಹಿನ್ನೀರಿನಲ್ಲಿ. ಈಗ ನಾನು ಈಗ ಮೊದಲು ಪರಿಚಯ ಮಾಡ್ಕೊಂಡ್ಬಿಟ್ಟು ಹೇಳ್ತೀನಿ. ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಜೋಡಣೆ, ಹುಣಸೂರು ತಾಲೂಕ್, ಹಾಸನ ಜಿಲ್ಲೆ.
1: 523211.
2: ಆಮೇಲೆ ನಮ್ಮೆಲ್ಲ ಸೋದರ ಸೋದರಿಗೂ ಸೋದರಿ ಎಲ್ಲರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
1: ನಮಸ್ಕಾರ.
2: ರಕ್ಷಿತ ಅವಳನ
1: ಅಲ್ಲ, ನೀವು ನನ್ನ ಜೊತೆ ಅಪರೂಪಕ್ಕೆ ಮಾತಾಡ್ತೀರಾ? ಹೇಳಿ ಹೇಳಿ, ಹಾಡು ಹೇಳಿ ಸರ್, ಆಮೇಲೆ ಹೇಳ್ತೀನಿ.
2: ಇರ್ಬೇಕು. ಆಮೇಲೆ ಶ್ವೇತ ಅಂತ.
1: ಹೌದು,
2: ನೀವು ಕಡಿಮೆ ಅಲ್ಲ ಬೆಳಗ್ಗೆ ಹೊತ್ತು ಬರೋದು. ನಾನು ಈಗ ಹೇಳ್ತೀನಿ ಮೇಡಮ್,
1: ಹಾಡಿ.
2: ಶುಭ ಮಂಗಳ ಹೇಳ್ತೀನಿ ಮೇಡಮ್.
1: ಹಾಡಿಪ್ಪ.
2: ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿಯ ಶ್ರೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ.
1: ಧನ್ಯವಾದಗಳು. ಓಕೆ, ಸಿಟಿ ಚಂದ್ರಶೇಖರ್ ಸರ್ ಅವರು ಶುಭ ಮಂಗಳ ಚಿತ್ರದಿಂದ ಒಂದು ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
3: ಹಲೋ.
1: ಓಹೋ,
3: ಹಲೋ ಮೇಡಮ್,
1: ಸಿಕ್ಬಿಡ್ತು.
3: ನಾನು ಬ್ರಹ್ಮಾನಂದ್.
1: ಅಲ್ಲ, ಗೊತ್ತಾಯ್ತು, ಏನಕ್ಕೆ ಕಟ್ ಆಯ್ತಲ್ಲ ಸರ್?
3: ಹಾ ಮೇಡಮ್, ಅವಾಗ್ಲೇ ಅರ್ಧ ಹಾಡು ಹೇಳ್ತಾ ಇದ್ದೆ, ಇದಕ್ಕಿನಂಗೆ ಕಟ್
1: ಆಯ್ತು,
3: ಅದಕ್ಕೆ ಇನ್ನೊಂಚೂರು ಹೇಳ್ಬಿಡೋಣ ಅಂತ ಹೇಳಿ ಫೋನ್ ಮಾಡಿದೆ.
1: ಖುಷಿ ಆಯ್ತು, ಹಾಡಿ ಸರ್.
3: ನಾನೇ ರಾಗ ನೀನೇ ಭಾವ ಎಂದೆಂದು, ನಾನೇ ದೇಹ ನೀನೇ ಪ್ರಾಣ ಎಂದೆಂದು, ನಾನೇ ಕಣ್ಣು ನೀನೇ ನೋಟ ಎಂದೆಂದು, ನಾನೇ ಜ್ಯೋತಿ ನೀನೇ ಕಾಂತಿ ಎಂದೆಂದು, ಬಾಳೆಂಬ ದೋಣಿಗೇರಿ ಸಂತೋಷ ಎಲ್ಲ ಮೀರಿ ಇಲ್ಲಿಂದ ದೂರ ಸಾಗಿ ಪ್ರೇಮ ಲೋಕ ಸೇರುವ, ಬಿಡಲಾರೆಗೆಂದು ನಿನ್ನ ನೀನಾದೆ ನನ್ನಿ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೇನು. ಮೇಡಮ್, ಇದು ನಿಮ್ಮ ಎಫ್ ಎಂ ರೇಡಿಯೋಕ್ಕೂ ಕೂಡ ಕೇಳುಗರು ಮತ್ತೆ ಎಫ್ ಎಂ ರೇಡಿಯೋದ ಸಂಬಂಧ ಕೂಡ ಇದು ಈ ಪದ ಅನ್ವಯಿಸುತ್ತೆ. ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನಿ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೇನು. ಇದು ಇದಕ್ಕೂ ಅನ್ವಯಿಸುತ್ತೆ, ನಮ್ಮ ಕೇಳುಗರ ಮತ್ತು ನಿಮ್ಮ ಎಫ್ ಎಂ ನ ಒಂದು ಸಂಬಂಧ ಕೂಡ.
1: ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು, ಹಾಗೆ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಹಾಡಿಗೆ ಮತ್ತೆ ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ರಿಲೇಟ್ ಮಾಡಿ ಮಾತನ್ನ ತಿಳಿಸಿದ್ರು ಅಂತ ಹೇಳ್ಬೋದು. ಸೊ ನಮ್ಮ ಬ್ರಹ್ಮಾನಂದ ಸರ್ ಅವರು ಆ ಪ್ರೇಮದ ಕಾಣಿಕೆ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ.
1: ನಮಸ್ತೆ.
4: ನಮಸ್ತೆ ಶ್ವೇತಾ ಮೇಡಮ್. ಕೆಲವೊಮ್ಮೆ ಸಿಗೋದಿಲ್ಲ, ನಮ್ಗೆ ತುಂಬಾ ಬೇಜಾರಾಗ್ತದೆ.
1: ಅರೆ ರೇ, ಇವಾಗ ಸಿಕ್ಬಿಡ್ತಲ್ಲ,
4: ಯಾಕೆ ನಮ್ಗೆ ಬೇಜಾರಾಗ್ತದೆ?
1: ಇಲ್ಲ ಇಲ್ಲ, ಖಂಡಿತ ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳಲ್ಲ ನಾವು. ಕರೆ ಬಿಸಿ ಇದ್ದಾಗ ಸಿಗೋದಿಲ್ಲ ವಿಶ್ವನಾಥ್ ಸರ್.
4: ಹೌದಾ?
1: ಆಯ್ತ ತಿಂಡಿ.
4: ಯಾಕಂದ್ರೆ ತಿಂಡಿ ಆಯ್ತು.
1: ದೋಸೆ. ಓ ಸೂಪರ್.
4: ನಾವು ನಿಮ್ಮೆಲ್ಲ ಅಭಿಮಾನದಿಂದ ಮಾಡುದು.
1: ಖಂಡಿತ ಖಂಡಿತ,
4: ಕೆಲಸ ಇದ್ರು ಮಾಡ್ತೇವೆ.
1: ಹೌದು ಸರ್ ಹೌದು.
4: ಇದಕ್ಕೊಂದು ಟೈಮ್ ಕೊಟ್ಟ.
1: ಹೌದು, ಅದು ಏನಾಗುತ್ತೆ,
4: ನಾವು ಈ ತರ ಎಣಿಸೋದು ಅಷ್ಟೇ.
1: ಇಲ್ಲ ಇಲ್ಲ, ಹಾಗೆ ಅನ್ಕೋಬೇಡಿ. ಇವಾಗ ಸಿಕ್ಕಿದೆ, ಅದೇ ಖುಷಿಯಲ್ಲಿ ಒಂದ್ ಹಾಡು ಹೇಳ್ತೀರಾ? ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
4: ಜನ್ಮಾಷ್ಟಮಿ ನಿಮಗೆ ಶುಭಾಶಯ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮಗೂ ಕೂಡ
4: ಜನ್ಮಾಷ್ಟಮಿ ಉಡುಪಿಯಲ್ಲಿ ತೋರಿಸಿದ್ರೆ ನೀನು ನೋಡಿದ್ರೆ?
1: ಹೌದು ಹೌದು ಹೌದು, ನೋಡಿದ್ದೀನಿ.
4: ಬಾರಿ ಗ್ರ್ಯಾಂಡ್ ಆಗಿದೆ.
1: ಚೆನ್ನಾಗಾಯ್ತು ಸರ್. ಹೌದು,
4: ಒಂದು ಹಾಡು ಹಾಡ್ಬೇಕಾ?
1: ಹಾಡಿ ಸರ್.
4: Ooh, ooh, ooh. ಎಂತ ಸೌಂದರ್ಯ ನಮ್ಮ ಕರುಣಾಡ ಬೀಡು, ಗಂಧದ ನಾಡಿದು ಚಿನ್ನದ ಬೀಡಿದು ಕವಿಗಳ ನಾಡಿದು, ಎಂತ ಸೌಂದರ್ಯ ನಾಡು ನಮ್ಮ ಕರುಣಾಡ ಬೀಡು, ಎಲ್ಲಿರಲಿ ಹೇಗಿರಲಿ ಈ ನಮ್ಮ ಕರುಣಾಡ ಭಾಷೆ ಚಂದ.
1: ನೆನಪಾಗುದಿಲ್ಲ, ಹೌದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನೆನಪಾಗ್ತಾ ಇಲ್ಲ ನಂಗೆ, ಬರೀ ಕಾರ್ ಅಷ್ಟೇ ಕಾಣ್ತದೆ ಕಣ್ಣಿಗೆ. ಆ ಮಾತು ತಪ್ಪದ ಮಗ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ನಮ್ಮ ವಿಶ್ವನಾಥ್ ಸರ್ ಅವರು. ಸೊ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಜಲಪಾತ, ಹಿನ್ನೀರು ಹಾಗೆ ಕಡಲ ತೀರದ ಹತ್ತಿರ ಚಿತ್ರೀಕರಿಸಿದ ಅಂತಹ ಕನ್ನಡ ಅಥವಾ ಹಿಂದಿ ಹಾಡುಗಳನ್ನ ಹಾಡಬಹುದು ಅಂತ ಹೇಳಿದ್ದೆ. ಸೊ ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
11: ನಮಸ್ತೆ, ಹೊಳೆಹೊನ್ನೂರಿಂದ ರುದ್ರೇಶ್ ಅಂತ.
1: ರುದ್ರೇಶ್ ಸರ್, ಹೇಗಿದ್ದೀರಾ?
11: ಆರಾಮಿದ್ದೀವಿ.
1: ಸೂಪರ್ ಆಗಿದ್ದೀರಾ.
11: ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ, ನಮ್ಮ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ. ನಾವು ಟೀಚರ್.
1: ಓಕೆ ಸರ್, ಓಕೆ.
11: ಅದರಿಂದ ಒಳ್ಳೆ ಚೆನ್ನಾಗಿತ್ತು, ತುಂಬಾ ಧನ್ಯವಾದಗಳು.
1: ಓಕೆ ಸರ್, ನಿಮಗೂ ಕೂಡ
11: ಎಫ್ಎಂ ಟೇಷನ್ಗೆ,
1: ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್. ನೆನ್ನೆ
11: ಧನ್ಯವಾದಗಳು. ಹೇಳಿ ಮೇಡಮ್.
1: ಸರ್, ತುಂಬಾ ಚೆನ್ನಾಗಿ ಅಂದ್ರೆ, ನೀವು ಯಾವ
11: ಶಿಕ್ಷಕರಾಗಿದ್ದೀರಿ?
1: ಪ್ರೈಮರಿ ಅಲ್ಲಿ ಯಾವ ಸಬ್ಜೆಕ್ಟ್ ಸರ್?
11: ನಾವು ಎಲ್ಲ ಸಬ್ಜೆಕ್ಟ್ ಮಾಡ್ತೀವಿ, ನಾವು ಪ್ರೈಮರಿಯಲ್ಲಿ ಎಲ್ಲವೂ ಇರುತ್ತೆ.
1: ಸಬ್ಜೆಕ್ಟ್
11: ಏನಲ್ಲ, ಇತ್ತೀಚೆಗೆ ಅಪಾಯಿಂಟ್ ಆದಾಗ ಮಾತ್ರ ಸೈನ್ಸ್ ಮ್ಯಾಥ್ಸ್ ಗೆ ಆಗ್ತಾ ಇದೆ.
1: ಓಕೆ, ಓಕೆ, ಎಸ್.
11: ಹೇಳಿ ಮೇಡಮ್.
1: ಓಕೆ ಸರ್, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
11: ಗೊತ್ತಾಯ್ತು, ಇಲ್ಲಿ ಕೇಳ್ತಾ
1: ಇದ್ವಿ.
11: ಗಿರಿ ಕನ್ಯೆ ಚಿತ್ರದ ಒಂದು ಹಾಡನ್ನ ಸಣ್ಣ ಕೇಳ್ತೀನಿ.
1: ಹಾಡಿ ಸರ್, ಹಾಡಿ.
11: ಕೂಡಿ ಬಾಳೋಣ ಇನ್ನೆಂದು ಸೇರಿ ದುಡಿಯೋಣ, ಕೂಡಿ ಬಾಳೋಣ ಇನ್ನೆಂದು ಸೇರಿ ದುಡಿಯೋಣ, ದುಡಿಮೆಯೇ ಬಡತನ ಅಳಿಸುವ ಸಾಧನ, ಕೂಡಿ ಬಾಳೋಣ ಇನ್ನೆಂದು ಸೇರಿ ದುಡಿಯೋಣ. ಸಾಕು ಮೇಡಮ್, ಅಷ್ಟೇ.
1: ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
11: ಧನ್ಯವಾದಗಳು ಮೇಡಮ್.
1: ಓಕೆ, ಎಸ್ ನಮ್ಮ ರುದ್ರೇಶ್ ಸರ್ ಅವರು ಕರೆ ಮಾಡಿ ಗಿರಿಕನ್ಯೆ ಚಿತ್ರದಿಂದ ಒಂದು ಸುಂದರವಾದ ಹಾಡನ್ನು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ,
12: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
12: ಮತ್ತೆ ಮೇಡಮ್
1: ಆಯ್ತಾ ತಿಂಡಿ ಮಹೇಶ್ ಅವರೇ?
12: ಇಲ್ಲ ಮೇಡಮ್, ಒಂದು ವಾರ ಆಯ್ತು ಫೋನೇ ಮಾಡಿಲ್ಲ ನಿಮ್ಮ ಇದಕ್ಕೆ. ಹುಷಾರಿದ್ದಿಲ್ಲ ಮೇಡಮ್, ಒಂದು ವಾರ ಆಯ್ತು.
1: ಓಕೆ,
12: ಈಗ ಪರವಾಗಿಲ್ಲ ಮೇಡಮ್.
1: ಸೂಪರ್ ಸೂಪರ್. ಓಕೆ, ಇವತ್ತು ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
12: ಗೊತ್ತಾಯ್ತು ಮೇಡಮ್.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
12: ಬೆಳೆ ತಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣ ಕಣ ಏನೇನೋ ಕಂಪನ, ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಒಡಲ ಕಣ ಕಣ ಏನೇನೋ ಕಂಪನ, ಅಲೆ ಅಲೆಗಳ ಇಂಪಲ್ಲಿ ಕಡಲಂಚಿನ ಸೊಂಪಲ್ಲಿ, ಅಲೆ ಅಲೆಗಳ ಇಂಪಲ್ಲಿ ಕಡಲಂಚಿನ ಸೊಂಪಲ್ಲಿ, ತಂಗಾಳಿಯ ತಂಪಲ್ಲಿ ನಿನ್ನ ರೂಪ ಕಂಡೆನ, ಕೆಂದುಟಿಗಳ ಮಿಂಚಲ್ಲಿ ನಗೆ ಸೂಸುವ ಸಂಚಲ್ಲಿ, ಈ ಮೌನದ ಮಾತಲ್ಲಿ ಸೆರೆಯಾಗಿ ಹೋದೆನ, ಈ ಪ್ರೇಮ ಕಾಣಿಕೆ ನಿನಗೆಂದೇ ನಾ ತಂದೆ, ನಿನಗೆಂದೇ ನಾ ತಂದೆ, ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ. ಈ ಸಾಂಗ್ ಮೇಡಮ್?
1: ಓಕೆ, ಸೂಪರ್ ಹಾಡಿದ್ರಿ. ಅರ್ಚನಾ ಚಿತ್ರದ್ದು ಅಂತ ಕಾಣುತ್ತೆ. ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ಮಹೇಶ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
13: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್.
13: ಎಡ್ಲೆ ಚಟ್ನಿ?
1: ಐ ಸೂಪರ್. ಮೀನಾ ಮೇಡಮ್ ಅವರು ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ ಇವತ್ತು ಇಡ್ಲಿ ಚಟ್ನಿ ತಿನ್ಬಿಟ್ಟು ಅಲ್ವಾ?
13: ಹಿಂದಿ ಹೇಳ್ಬೋದಾ
1: ತಿಂಡಿ ಇವತ್ತು ನಮ್ಮ ಮನೆಯಲ್ಲಿ? ಹಿಂದಿ ಹಿಂದಿ ಹಾಡ್ಬೋದು.
13: ಹೌದಾ?

0: चचे कुछ कर ले चाहे कुछ कर ले, मैंने नहीं जाना तूने नहीं जाना, कैसा ये बंधन अनजाना। ए नहीं रुम्बा दिखाई रुपे रुम्बा, ए रुम्बा ए रुम्बा रुम्बा क्या है तेरे मेरे बीच में, तेरे मेरे बीच में कैसा है बंधन अनजाना।
1: ओके सुपर सुपर, थैंक यू, करे ಮಾಡಿದಕ್ಕೆ ಧನ್ಯವಾದಗಳು,
0: थैंक यू।
1: ಓಕೆ, ಮೀನಾ ಅವರು ಸೂಪರ್ ಆಗಿ ಹಾಡಿದ್ರು ಏಕ್ ತುಜೆ ಕೇಳಿಯೇ ಚಿತ್ರದಿಂದ ಈ ಒಂದು ಹಾಡು. ಈ ಚಿತ್ರ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸಮುದ್ರದ ಅಂದರೆ ಕಡಲ ತೀರದಲ್ಲಿ ಚಿತ್ರೀಕರಿಸಿದ ಹಾಡು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ರೀ.
1: ನಮಸ್ತೆ ಅಕ್ಕ ಮಹಾದೇವಿ ಮೇಡಮ್ ಅವರು. ಆಯ್ತಾ ನಷ್ಟ?
2: ಆಯ್ತು ನಿಮ್ದು?
1: ನಮ್ದು ಆಯ್ತು. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಹಾ ಗೊತ್ತಾಯ್ತ್ರಿ, ಈ ನದಿ ಹಿಂಗತಿ ನೀರು ಈ ತರ ಆಡ್ಬೇಕಲ್ಲ.
1: ಹೌದು ಹೌದು,
2: ಹೊಸ ಬೆಳಕು ಚಿತ್ರದಿಂದ ಆಡ್ತೇನ್ರಿ.
1: ಹಾಡಿ ಹಾಡಿ.
2: ಬಳ್ಳಿಯಲ್ಲಿ ಮಗ್ಗು ಹಿಗ್ಗು ಹರಳುತ್ತಿದೆ ಪರಿಮಳ ಹಿರಿ, ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ, ಅಕ್ಕಿ ಮುಗಿಲನ್ನ ನೋಡಿ ಬೆಳಕು ಬಂದಂತೆ ಹಾಡಿ, ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹಾರಿದೆ, ಹೊಸ ಬೆಳಕು ಮೂಡುತ್ತಿದೆ ಬೆಟ್ಟದಿಂದ ನೀರು ಜಾರಿದು ಮುಕುತಲಿದೆ, ಸಾಗರ ಶಿರು

0: ರಸ ಬೆಳಕು ಕೂಡುತ್ತಿದೆ, ಬಂಗಾರದ ರಸವಿರುತ್ತ ಆಕಾಶವೇ ಓಡಾಡುತ್ತ, ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯೇ ಕಾಂತಿಯೇ ರವಿಕಾಂತಿಯೇ. ಹಲೋ,
1: ಹಾಡು ಚೆನ್ನಾಗಿತ್ತು, ಆದ್ರೆ ಇದು ಸ್ಟೇಜ್ ಮೇಲೆ ನಿಂತ್ಕೊಂಡು ನಮ್ಮ ಅಣ್ಣವರು ಹಾಡಿರುವಂತ ಹಾಡು ಅಲ್ವಾ?
0: ನೀವು ಅದ್ರ ಒಳಗ ಜಲ ಇದು ಇತ್ತಲ್ಲ, ಅದಕ್ಕೆ ನಾನು ತಗೊಂಡ್
1: ತಗೊಂಡ್ರಿ ಆಯ್ತು ತಗೊಳ್ರಿ
0: ಬರ್ಬೇಕಂತ ಅಂದೆ, ನಾನು ಸ್ಟಿಂಗ್ ತಗೊಂಡು ಹೇಳಿಲ್ಲ.
1: ಆಯ್ತು ತಗೊಳ್ರಿ, ಚಲೋ ಆಯ್ತು
0: ಹೇಳ್ತಿಲ್ರಿ ಹಂಗಾರ ನಾನು ಬೇರೆ ತಗೊಂಡಿದ್ದೆ.
1: ಇಲ್ಲ ಇಲ್ಲ ಆಯ್ತು ಬಿಡ್ರಿ, ಚೆನ್ನಾಗಿ ಚಲೋ ಹಾಡಿದ್ರಿ ನೀವು.
0: ಇಲ್ಲ ರೀ ಅಂದ್ರ ನೀವು ಹಾಡದ್ರಾಗ ಇರ್ಬೇಕಂತ ನಾ ಹಂಗ ಅನ್ಕೊಂಡಿದ್ದೆ.
1: ಹಂಗ ಅನ್ಕೊಂಡ್ರಿ?
0: ಅಲ್ಲೇ ಶೂಟಿಂಗ್ ಮಾಡ್ಬೇಕಂತ ನಂಗೆ ಗೊತ್ತಿರ್ಲಿಲ್ಲ, ಈ ಫಸ್ಟ್ ಏದ್ ಕೇಳಿಲ್ಲ ಈಗ ಜಸ್ಟ್ ಹಚ್ಚಿನಿ.
1: ನಿಮ್ಗೆ ಸಂತೋಷ ಆಯ್ತೇನೋ?
0: ಅಲ್ರಿ ಎಲ್ಲರ ಸಂತೋಷ, ನಮ್ ಸಂತೋಷ ನಮ್ದಷ್ಟೇ ಅಲ್ಲ ಅಂದ್ರ
1: ಅಲ್ಲ ಕರೆ ಸಿಕ್ಕಿ ಸಂತೋಷ ಆತೇನೋ.
0: ನಾವು ಖುಷಿ ಆಯ್ತ್ರಿ, ಯಾಕಂದ್ರೆ ನಮ್ದು ಒಂದು ಖುಷಿ ಹೇಳ್ಬೇಕಂದ್ರ ಶಿವಮೊಗ್ಗ ಆಕಾಶವಾಣಿ ಕೇಂದ್ರ ಇರ್ಬೋದು, ಇನ್ನಿತರ ಆಕಾಶವಾಣಿ ಕೇಂದ್ರ ಇರ್ಬೋದು, ಯಾಕಂದ್ರೆ ನಮ್ಗೆ ಒಳ್ಳೆ ಪ್ರಯತ್ನಕ ಆಯ್ತು, ನಾವು ಮಾತಾಡುವ ಆಡುವ ಒಂದು ಖುಷಿಗೆ ಅವರು ಒಳ್ಳೆ ಸ್ಪಂದಿಸ್ತಾರಲ್ಲ ಅದೇ ಖುಷಿ. ನನ್ನ ಖುಷಿ ಹಂಗೆ ಎಲ್ಲರ ಇಡೀ ಕರ್ನಾಟಕದ ಅಂತ ಎಷ್ಟು ಜನ ಭಾಗವಹಿಸ್ತಾರ ಎಲ್ಲರ ಖುಷಿ ರೀ, ಯಾಕಂದ್ರೆ ನಮ್ಗೆ ಒಳ್ಳೆ ವೇದಿಕೆ ನಮ್ಗಾತು ನಿಮ್ಗಾತು ಎಲ್ಲರಿಗೊಂದು ವೇದಿಕೆ ಮಾಡಿಕೊಡ್ತಲ್ರಿ, ಅದು ಬಹಳ ಖುಷಿ ಅಲ್ಲ.
1: ಹೌದು,
0: ನಾವು ಖುಷಿ ಖುಷಿಯಿಂದ ಎಲ್ಲ ಮಾನಸಿಕ ಒಳ್ಳೆಯದು ಕೆಟ್ಟದ್ದು ಮರೆತು
1: ಖಂಡಿತ ಖಂಡಿತ
0: ಎರಡ್ ನಿಮಿಷ ಜಾಸ್ತಿ ಮಾತಾಡಿದ್ನೆ ಏನ ಗೊತ್ತಿಲ್ಲ, ಮಾತಾಡಿದಷ್ಟು ಎದುರು ಮಾತಾಡಂಗಿಲ್ಲ ನನ್ನ ಅನಿಸಿಕೆ.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕಮಾದೇವಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಹಾಡಿದ್ರು ಹೊಸ ಬೆಳಕು ಚಿತ್ರದಿಂದ ಹಾಡಿದ್ರು. ಈಗ ನಮ್ಮ ಮತ್ತೆ ಅಕ್ಕ ಮಹಾದೇವಿ ಅವರ ಇದು ಏನು ಕಾನ್ವರ್ಸೇಷನ್ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆರೆ ಕರೆ ಕಟ್ ಆಯ್ತು. ಹಲೋ, ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಿ ಜಲಪಾತ ಅಥವಾ ಹಿನ್ನೀರು ಕಡಲ ತೀರದ ಹತ್ತಿರ ಚಿತ್ರೀಕರಿಸಿದ ಕನ್ನಡ ಅಥವಾ ಹಿಂದಿ ಹಾಡನ್ನು ಹಾಡ್ಬೋದು ಅಂತ ಹೇಳ್ತಾ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279 9686096279. ಸೊ ಈ ಒಂದು ಈ ಒಂದು ಕಾನ್ಸೆಪ್ಟಿಗೆ ನೀವು ಹಾಡು ಹೇಳ್ಬೋದು ಅಂತ ಹೇಳ್ತಾ ಈಗ ನಿಮಗೋಸ್ಕರ ಒಂದು ಹಾಡನ್ನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ.

0: ಹಲೋಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಒಂದೊಳ್ಳೆ ಸಾಂಗ್ ಅನ್ನ ಕೇಳ್ಕೊಂಬಂದಿದ್ದಾಯ್ತು. ಈ ಒಂದು ರೊಮ್ಯಾಂಟಿಕ್ ದೃಶ್ಯಗಳಿಗಾಗಿ ಸಾಗರದ ಶರಾವತಿ ಹಿನ್ನೀರಿನ ಒಂದು ಹೊರತಾಗಿ ನಮ್ಮ ಶೆಟ್ಟಿಹಳ್ಳಿ ಬ್ಯಾಕ್ ವಾಟರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತೆಗೆದಿರುವಂತಹ ಹಾಡು ಅಂತ ನಾನು ಅನ್ಕೊಳ್ತೀನಿ. ಸರಿಯಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ತಪ್ಪಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ. ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ
1: ಪ್ರೇಮ.
0: ಓಕೆ ಪ್ರೇಮ ಅವರು, ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್, ಇವತ್ತು ರೊಟ್ಟಿ ಮೂಲಂಗಿ ಪಲ್ಯ ಮೇಡಮ್.
0: ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು ಮೇಡಮ್. ನನ್ನ ಆಪ್ತೆ ಶ್ರೀನಾಥ್ ಅವ್ರದ್ದು ಒಂದು ಹಾಡ್ತೀನಿ ಮೇಡಮ್.
0: ಹಾಡಿಪ್ಪ.

ಕುತಂತ್ರವಿಲ್ಲದೆ ಅತಂತ್ರವಾಗದೆ ಸ್ವತಂತ್ರಳಾಗಿಹಳು ಈ ಶತಮಾನದ ಮಾದರಿ ಹೆಣ್ಣು ಆಧುನಿಕ

0: ಧಾರೆಯ ವಿಭಿನ್ನ ರುಚಿಯವಳು, ವಿವೇಕ ಮೀರದ ವಿಚಾರಧಾರೆಯ ವಿಭಿನ್ನ ರುಚಿಯವಳು, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಇದೊಂದು ಅರ್ಜೆಂಟ್ ಬಂತು ಮೇಡಮ್, ಇದನ್ನೇ ಹಾಡ್ಬಿಟ್ಟೆ.
1: ಸೂಪರ್ ಸೂಪರ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ತುಂಬಾ ಸೊಗಸಾಗಿ ಹಾಡ್ತಾ ಇದ್ರು ನಮ್ಮ ಪ್ರೇಮ ಮೇಡಮ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಅರೆರೆ ಕರೆ ಕಟ್ ಆಯ್ತು. ಎಸ್, ಇವತ್ತಿನ ಕಾನ್ಸೆಪ್ಟಲ್ಲಿ ಜಲಪಾತ, ಹಿನ್ನೀರು, ಕಡಲ ತೀರದ ಹತ್ತಿರ ಚಿತ್ರೀಕರಿಸಿದಂತಹ ಹಾಡನ್ನ ಹಾಡಬಹುದು ಅಂತ ತಿಳಿಸಿದ್ದಾಯ್ತು. ಹಾಗೆ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಶ್ವೇತಾ ಮೇಡಮ್ ಅವರಿಗೆ.
1: ನಮಸ್ತೆ. ಎಸ್ ರಾಜು ಸರ್,
2: ತಿಂಡಿ ಆಯ್ತಾ?
1: ಆಯ್ತು ತಿಂಡಿ. ನಿಮ್ದಾಯ್ತಾ?
2: ತಿಂದ್ರಿ?
1: ಉಪ್ಪಿಟ್ಟು.
2: ಉಪ್ಪಿಟ್ಟು
1: ನಿಮ್ಮ ಮನೇಲಿ?
2: ನಮ್ಮ ಮೆಂತೆ ಅನ್ನ.
1: ಓ ಸೂಪರ್ ಸೂಪರ್.
2: ಮೆಂತೆ ಗಂಜಿ.
1: ಓಕೆ, ಏನ್ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು. ಸಮುದ್ರಕ್ಕೆ ಬೀಳಿ, ಇಲ್ಲಾಂದ್ರೆ ಹೊಳೆಗೆ ಬೀಳಿ, ಇಲ್ಲಾಂದ್ರೆ ಯಾವ್ದಾದ್ರು ಕೆರೆಗೆ ಬೀಳಿ.
1: ಜಲಪಾತ. ಹೌದು.
2: ಸರಿ ಮೇಡಮ್.

0: ಕೂತಾ ತೆರೆಯ ಮೇಲ್ಗಡೆ ಹಾಡಲಿ. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ ಓಕೆ, ನಮ್ಮ ರಾಜು ಸರ್ ಅವರು ಮಿಸ್ ಲೀಲಾವತಿ ಚಿತ್ರದಲ್ಲಿ ಈ ಒಂದು ಹಾಡಿದೆ. ಸೊ ಏನು ದೋಣಿ ಸಾಗಲಿ ಅಂತ, ಕಪ್ಪು ಬಿಳುಪು ಚಿತ್ರ. ನನಗೆ ಕಲರಲ್ಲಿ ಗೊತ್ತಾಗ್ತಾ ಇಲ್ಲ ಇದು ಬ್ಯಾಕ್ ವಾಟರ್ ಅಥವಾ ಏನು ಅಂತ, ನದಿ ಅಂದ್ಕೊಳ್ತೀನಿ ನಾನು. ಸೊ ಈ ಒಂದು ಹಾಡನ್ನು ನಮ್ಮ ರಾಜು ಅವರು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ
2: ಮೇಡಮ್, ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
1: ಓಕೆ ಬಸವರಾಜ್ ಸರ್, ಆಯ್ತಾ ತಿಂಡಿ?
2: ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಕಡಲ ತೀರದಲ್ಲಿ ಇರತಕ್ಕಂತ ಹಾಡುಗಳು.
1: ಹೌದು, ಹಾಡಿ ಸರ್.
2: ಮೇಡಮ್, ನಾನು ಒಂದು ಮುತ್ತಿನ ಕತೆ ಚಿತ್ರದಿಂದ ಹಾಡ್ತೀನಿ ಮೇಡಮ್.
1: ಹಾ ಹಾಡಿ ಸರ್.
2: ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ದುಂಬಿಯ ಹಾಡಂತೆ ಮಾತಿನ ಇಂಪಂತೆ, ನನಗೆ ಒಲಿದ ಮುದ್ದು ಚೆಲುವೆಯೇ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತೆ ಚಂದ ಕಣ್ಣಲ್ಲಿ, ಕಡಲ ನೀರಲ್ಲಿ ದಿನವೂ ಈಜೋಣ, ಜೋಡಿ ಮೀನಂತೆ ಆಟಾಡೋಣ, ಮುಗಿಲು ಕಪ್ಪಾಗಿ ಸಿಡಿಲ ಸದ್ದಾಗಿ, ಮಳೆಯು ಸುರಿದು ಚಳಿ ಬಂದಾಗ, ಓ ಹೆಣ್ಣೆ ಓ ಹೆಣ್ಣೆ, ನಾನಿನ್ನ ಈ ನನ್ನ ತೋಳಿಂದ ಅಪ್ಪ.

0: ಓಕೆ, ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
0: ಶುಭೋದಯ. ಓಕೆ, ಸೂಪರ್ ಆಗಿ ಹಾಡಿದ್ರು. ನಮ್ಮ ಗಂಗಾವತಿ ಊರಿನಿಂದ ಕರೆ ಮಾಡಿರುವಂತಹ ಬಸವರಾಜ್ ಸರ್ ಅವರು, ಒಂದು ಮುತ್ತಿನ ಕತೆ ಟೈಟಲಲ್ಲೇ ನೀವು ಅನ್ಕೋಬೋದು. ಇಡೀ ಚಿತ್ರವನ್ನು ನಮ್ಮ ಅಣ್ಣವರು ಸಮುದ್ರದ ತೀರದಲ್ಲೇ ತೆಗೆದಿದ್ದಾರೆ, ಸಮುದ್ರದ ಒಳಗೆಲ್ಲ ಹೋಗಿ ಆವಾಗಲಿನ ಕಾಲದಲ್ಲೇ ಸಾಹಸವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಒಂದು ಕತೆ ಕೂಡ, ಒಂದು ಮುತ್ತಿನ ಕತೆ. ಸೊ ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ಎಲ್ಲೂ ಹೋಗಬೇಡಿ, ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಜಲಪಾತ, ಹಿನ್ನೀರು, ಕಡಲ ತೀರದ ಹತ್ತಿರ ಚಿತ್ರೀಕರಿಸಿದ ಕನ್ನಡ ಅಥವಾ ಹಿಂದಿ ಹಾಡನ್ನು ನೀವು ಹಾಡ್ಬೋದು ಅಂತ ತಿಳಿಸಿದೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
7: ನಮಸ್ತೆ ಮೇಡಮ್.
0: ನಮಸ್ತೆ.
7: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
7: ಹಾ, ತಿಂಡಿ ಆಯ್ತು ಮೇಡಮ್, ಒಂದು ಫಂಕ್ಷನ್ ಇತ್ತು ಅಲ್ಲೇ ಹೋಗಿ ಮಾಡ್ಕೊಂಡ್ ಬಂದೆ ಮೇಡಮ್.
0: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
7: ಗೊತ್ತಾಯ್ತು ಮೇಡಮ್, ಇವಾಗ ತಾನೇ ಟ್ಯೂನ್ ಮಾಡಿದೆ, ನಾನು ಫಂಕ್ಷನ್ ಹೋಗಿದ್ದೆ. ಗೀತೆ ಆಡಿದಾರ ಇಲ್ವಾ ಗೊತ್ತಿಲ್ಲ, ಆದ್ರೂ ಕೂಡ ಒಂದ್ ಹಾಡು ಹೇಳ್ಬಿಡ್ತೀನಿ ಮೇಡಮ್.
0: ಓಕೆ.
7: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ, ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಕಡಲಿನ ಮಡಿಲಲ್ಲಿ ಬೆಳೆದವರು ನಾವೆಲ್ಲ, ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ. ಕಡಲಿನ ಮಡಿಲಲ್ಲಿ ಬೆಳೆದವರು ನಾವೆಲ್ಲ, ನದಿಗಳ ಜೊತೆಯಲ್ಲಿ ನಲಿದವರು ನಾವೆಲ್ಲ. ಜಗಕ್ಕೆಲ್ಲ ಒಬ್ಬನೇ ಅಂಬಿಗನಣ್ಣ, ನಾವೆಲ್ಲ ಅವನನ್ನೇ ನಂಬಿದೇವಣ್ಣ, ನಾವೆಲ್ಲ ಅವನನ್ನೇ ನಂಬಿದೇವಣ್ಣ. ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ.
0: ಓಕೆ ಸೂಪರ್ ಸೂಪರ್ ಸುಬ್ರಹ್ಮಣ್ಯ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
7: ಥ್ಯಾಂಕ್ ಯು ಸೋ ಮಚ್.
0: ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಬೆಂಗಳೂರಿನಿಂದ ಕರೆ ಮಾಡಿ ಮಸಣದ ಹೂವು ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಹೇಮಾ ಚೌಧರಿ ಅವರು ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
8: ನಮಸ್ತೆ ಮೇಡಮ್.
0: ನಮಸ್ತೆ,
8: ಆರಾಮಿದ್ದೀರಿ ಮೇಡಮ್?
0: ಸೂಪರ್ ಆಗಿದ್ದೀವಿ, ನೀವು?
8: ನಾವು ಸೂಪರ್ ಆಗಿದ್ದೀವಿ ಮೇಡಮ್.
0: ಆಯ್ತ ನಾಷ್ಟ?
8: ಊಟನೇ ಆಯ್ತ್ರಿ ಮೇಡಮ್. ನಿಮ್ದ್ರಿ?
0: ನಮ್ದು ಆಯ್ತು, ಉಪ್ಪಿಟ್ಟು.
8: ಹೌದ್ರಾ ಮೇಡಮ್?
0: ಓಕೆ ರಮೇಶ್ ಅವರು, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
8: ಗೊತ್ತಾಗಿದೆ ಮೇಡಮ್. ಒಂದೆರಡು ಲೈನ್ ಹಾಡ್ತೀನಿ ಮೇಡಮ್.
0: ಹಾಡಿ ಹಾಡಿ.
8: ಜೀವಿನ ಹೊಳೆಯು ಹಾಲಿನ ಮಳೆಯು ಸದೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರವ ಸುಮಧುರ ಸುಂದರ ನುಡಿಯೋ. ಜೀವಿನ ಹೊಳೆಯು ಹಾಲಿನ ಮಳೆಯು ಸದೆಯೋ ಕನ್ನಡ ಸವಿನುಡಿಯೋ. ಕವಿನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ವಿಸರಿ ದಾಪದ ಸಲಿಸ ಕವಿನುಡಿ ತನ್ನನೇ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೀನಿನ ಹೊಳೆಯು ಹಾಲಿನ ಮಳೆಯು ಸದೆಯೋ ಕನ್ನಡ ಸವಿನುಡಿಯೋ. ಥ್ಯಾಂಕ್ ಯು ಮ್ಯಾಮ್.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ರಮೇಶ್ ಅವರೇ.
8: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
0: ಓಕೆ ಥ್ಯಾಂಕ್ ಯು ಪಾ. ಸೂಪರ್ ಆಗಿ ಹಾಡಿದ್ರು ನಮ್ಮ ರಮೇಶ್ ಅವರು ಅಂತ ಹೇಳ್ತಾ, ಈಗ ಮುಂದಿನ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಿಂತ ಮುಂಚೆ ಈ ಒಂದು ಗೀತೆ ನಮ್ಮ ಅಣ್ಣವ್ರದ್ದು, ಹಾಗೆ ಸರಿತಾ ಅವ್ರದ್ದು, ಹಾಗೆ ಅಂಬಿಕಾ ಅವರು ನಟಿಸಿರುವಂತಹ ಚಿತ್ರ ಅಂತಲೇ ಹೇಳ್ಬೋದು. 1982 ರಿಲೀಸ್ ಆಗಿರುವಂತಹ ಚಿತ್ರ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
9: ಶುಭ ಮುಂಜಾನೆ ಮೇಡಮ್.
0: ಶುಭ ಮುಂಜಾನೆ ಷಡಾಕ್ಷರಿ ಸರ್. ಆಯ್ತಾ ತಿಂಡಿ?
9: ಹಾ ಆಯ್ತು ರೀ, ಇವಾಗ ಊಟ ಆಯ್ತು. ಹಾಗಲಕಾಯಿ ಪಲ್ಯ, ಬೆಳ್ಜಾಳ ರೊಟ್ಟಿ.
0: ಓ ಸೂಪರ್ ಸೂಪರ್. ಓಕೆ ಸರ್, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
9: ಹಾ ಕೇಳ್ತಾ ಇದೆ. ಇವ ನಮಗೆ ರೆಡಿಯ ಬೆಳಗ್ಗೆ ಆನ್ ಮಾಡಿದ್ರೆ ಸಂಜೆನೆ ಹಾಕೊಂಡ್ ಕೇಳ್ತಾ ಕೆಲಸ ಮಾಡುವ. ನಿನ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಬಂತು.
0: ಓಕೆ ಓಕೆ ಥ್ಯಾಂಕ್ ಯು ಸರ್.
9: ಎಲ್ಲರೂ ಒಂದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಕೇಳ್ತಾ.
0: ಓಕೆ
9: ದಿನ ಕಳೆದಿದ್ದೆ ಗೊತ್ತಾಗ್ಲಿಲ್ಲ.
0: ಸೂಪರ್ ಸರ್. ಹಾಗೆ
9: ನಾನು ನಮ್ಮ ವಿಶ್ವವಿಖ್ಯಾತ ಜೋಗ ಜಲಪಾತದ ಒಂದು ಅಣ್ಣವ್ರ ಹೇಳಿರೋತ ಹೇಳ್ತೀನಿ. ಇದ್ರ ಬಗ್ಗೆ ಹಿಂದೆ ಏನ್ ಹೆಸರಿತ್ತು ಏನು ಅಂತಂದೇಳಿ ನಮ್ಮ ರೇಡಿಯೋ ಎಫ್ಎಂ ನಲ್ಲಿ ಇದ್ರದ ಹಿಂದಿನ ಹೆಸರು ಏನು ಯಾಕೆ ಬಂತಿದ್ದಕ್ಕೆ ಜೋಗಿ ಗುಂಡಿ ಅಂತಿದ್ರು. ಮತ್ತು ಈ ತರ ಒಂದು ಮಂಜುನಾಥ್ ಸರ್ ಅಂತಂದೇಳಿ ಅರ್ಪಿತಾ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ತಿಳಿಸ್ಬಿಟ್ರು.
0: ಹೌದು,
9: ಅದು ಇತಿಹಾಸ ನಮ್ಗೆ ಗೊತ್ತಿರ್ಲಿಲ್ಲ. ಅವತ್ತು ದಿವಸ ಕೇಳಿ ತುಂಬಾ ಖುಷಿ ಆಯ್ತು. ಓ ಈಗೆಲ್ಲ ಇತ್ತ ಅಂತಂದೇಳಿ
0: ಖುಷಿ ಆಯ್ತು ಸರ್.
9: ಹೇಳ್ತೇನೆ ಮೇಡಮ್ ಜೀವನ ಚೈತ್ರದ ಚಿತ್ರದ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯದರೊಳಗೆ ಸಂಸಾರದಲ್ಲಿ ಗಂಡ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ.
0: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
9: ಅಂಶಲೇಖ ಅನ್ಸುತ್ತೆ,
0: ನಂಗೂ ಅಷ್ಟು ಐಡಿಯಾ ಇಲ್ಲ,
9: ನಮಗೂ ಅಷ್ಟು ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಸೊಗಸಾಗಿ ಬರ್ದಿದ್ದಾರೆ ಅದನ್ನ.
0: ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
9: ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
0: ಓಕೆ, ನಮ್ದಿಂದ ಷಡಾಕ್ಷರಿ ಸರ್ ಅವರು ಕರೆ ಮಾಡಿ ಜೀವನ ಚೈತ್ರ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯ್ತು. ಒಂದು ಖುಷಿ ಆಯಿತು, ಏನು ಗೊತ್ತಾ, ನಾವು ನಡೆಸ್ಕೊಡ್ತಿರುವಂತಹ ಏನು ಬೆಳಗ್ಗೆ 6 ಗಂಟೆಯಿಂದ ಕಾರ್ಯಕ್ರಮ ಶುರು ಆಗುತ್ತೆ, ನಾವು ಮಾಡಿರೋ ಕಾನ್ಸೆಪ್ಟನ್ನು ಅವರು ಕೇಳಿಸ್ಕೊಂಡು ಈ ಥರ ಚೆನ್ನಾಗಿ ಬಂತು ಅಂತ ಹೇಳಿದಾಗ ನಮಗೆ ಭಾಳ ಖುಷಿ ಆಗುತ್ತೆ. ಸೊ ನೀವು ಕೂಡ ಕರೆ ಮಾಡ್ಬೋದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
10: ಹಲೋ ಮೇಡಮ್.
0: ನಮಸ್ತೆ.
10: ನಮಸ್ತೆ ಮೇಡಮ್.
0: ಯಾರಿದು?
10: ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ ಮೇಡಮ್.
0: ಓಕೆ ಸುಧಾ, ಸುಧಾ ಅವ್ರೆ ಆಯ್ತಾ ನಾಷ್ಟ?
10: ಆಯ್ತು ನೋಡ್ರಿ, ರೊಟ್ಟಿ ಅಲ್ಸಂದಿ ಕಾಳು ಪಲ್ಲೆ.
0: ಓಕೆ ಹಾ, ಸೂಪರ್ ಸೂಪರ್. ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
10: ಗೊತ್ತಾಗಿದೆ ಮೇಡಮ್.
0: ಓಕೆ ಹಾಡಿಪ.
10: ಹಾ, ನಮ್ಮೂರ ಮಂದಾರ ಅದು ಪ್ರೇಮ ಅವರು ಅದೊಂದು ಜಲಪಾತದ ಮುಂದೆ ನಿಂತ ಆಡ್ತಿರ್ತಾರೆ.
0: ಓಕೆ.
10: ಹ್ಮ್. ಹೇಳೆ ಕೋಗಿಲೆ ಇಂಪಾಗಲ, ಹೇಳೆ ಮಲ್ಲಿಗೆ ಜಂಪಾಗಲ, ಎಲ್ಲೆಲ್ಲೂ ಹೊಸ ಹಸಿರು ಬಂದಂತಾಗಿದೆ. ಹೇಳೆ ಮಲ್ಲಿಗೆ ಜಂಪಾಗಲ, ಹೇಳೆ ದುಂಬಿಯೇ ತಂಪಾಗಲ, ಎಲ್ಲೆಲ್ಲೂ ಹೊಸ ಹುರುಪು ಕಂಡಂತಾಗಿದೆ. ಕೇಳೆ ಈ ಮೈನ ಮೈನ ಮರೆತಾಯಿತು, ಈ ಮನದುಂಬಿ ಹುರಿದುಂಬಿದಂತಾಯಿತು, ಏಕೆಂತ ಲವಲವಿಕೆ ಮೈಗೂಡಿತು. ಹೇಳೆ ಕೋಗಿಲೆ ಇಂಪಾಗಲ, ಜಿಯೋ ಭಾವನೆಯು ಮೈಯಲ್ಲಿ ಹಸಿರ ಉತ್ಸವವ ಮೂಡಿದೆ. ನಾ ಪರಿ ಪರಿ ನಾಚುವಂತೆ ಹೃದಯವೇ ಭ್ರಮಿಸುತ್ತಿದೆ, ಹೃದಯವೇ ಭ್ರಮಿಸುತ್ತಿದೆ ಏಕೆಂದು. ಹೇಳೆ ಕೋಗಿಲೆ ಇಂಪಾಗಲ, ಹೇಳೆ ಮಲ್ಲಿಗೆ ಜಂಪಾಗಲ, ಎಲ್ಲೆಲ್ಲೂ ಹೊಸ ಹಸಿರು ತುಂಬಿಂತಾಯಿತು. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಸುಧಾ ಮೇಡಮ್.
10: ಥ್ಯಾಂಕ್ ಯು.
0: ಎಸ್. ಓಕೆ, ಸುಧಾ ಅವರು ನಮ್ಮೂರ ಮಂದಾರ ಹೂವೆ ಚಿತ್ರದಲ್ಲಿ ಜಲಪಾತ ಇದೆ, ಸೊ ಆ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
11: ಹಲೋ.

0: अरे ಅಷ್ಟೇ ಮೇಡಮ್, ಬರೋದು ಮರ್ತೋಗ್ಬಿಟ್ಟು.
1: ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
1: ಓಕೆ, ಶಾಂತ ಅವರು ಕಾವೇರಿ, ಕೊಡಗಿನ ಕಾವೇರಿ ಹಾಡನ್ನು ಹಾಡ್ತಾ ಇದ್ರು. ಈಗ ಇವತ್ತಿನ ಕಡೆ ಕಾಲರ್ ಯಾರು ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ಓಕೆ ಸತೀಶ್ ಸರ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಈಗ ರೆಡಿನಾ?
2: ರೆಡಿ ಮೇಡಮ್.
1: ಓಕೆ,
2: ಒಂದು ಹಿಂದಿ ಸಾಂಗ್ ಹಾಕ್ತಿ ಮೇಡಮ್. ಒಂದು
1: ಹಾಡಿ ಹಾಡಿ
2: ರವಾನ ಪ್ಯಾರದ ಒಂದು ಒಂದು ಸ್ವಲ್ಪ ಹಾಕ್ತಿ ಮೇಡಮ್.
1: ಹಾಡಿ ಸರ್.
2: ಪ್ಯಾರಕ್ಕೆ ಕಷ್ಟಿ ಮೇ, ಪ್ಯಾರಕ್ಕೆ ಕಷ್ಟಿ ಮೇ, ಲಹರೋ ಕಿ ಮಸ್ತಿ ಮೇ, ಪವನ್ ಕಿ ಶೋರ್ ಶೋರ್ ಮೇ, ಚಲೋ ಹಮ್ ಜೋರ್ ಜೋರ್ ಮೇ, ಗಗನ್ ಸೇ ದೂರ್. ಪ್ಯಾರಕ್ಕೆ ಕಷ್ಟಿ ಮೇ, ಲಹರೋ ಕಿ ಮಸ್ತಿ ಮೇ, ಪವನ್ ಕಿ ಶೋರ್ ಶೋರ್ ಮೇ, ಚಲೇ ಹಮ್ ಜೋರ್ ಜೋರ್ ಮೇ, ಗಗನ್ ಸೇ ದೂರ್. ವಹಾ ಹೈ ವಹಾ ಕ್ಯಾ ವಹಾ ಕ್ಯಾ ಪ್ಯಾರ್ ಮಿಲೇಗಾ.
1: ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ಹಾಡಿದ್ರು ನಮ್ಮ ಸತೀಶ್ ಅವರು. ಕಹೋನಾ ಪ್ಯಾರ್ ಹೇ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ಸಮುದ್ರ ತೀರದಲ್ಲಿ ತೆಗೆದಿರುವಂತಹ ಚಿತ್ರ ಇದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋದಕ್ಕೆ ಅಂತ ಮುಂಚೆ ಅಂತ ಹೇಳ್ತಾ ಇದೆ, ಆದರೆ 10:56 ಆಯಿತು ನೋಡಿ, ಗೊತ್ತಾಗಿಲ್ಲ ಟೈಮ್ ಅಂತ. ನನಗಂತೂ ನಿಮ್ಮ ಹತ್ರ ಈ ಒಂದು ಇವತ್ತಿನ ಕಾನ್ಸೆಪ್ಟಿಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರಿ, ಮಧುರವಾಗಿ ಹಾಡು ಹೇಳ್ತಾ ಇದ್ರಿ, ಹಾಗೆ ಜಲಪಾತದ ಸೌಂದರ್ಯಕ್ಕೆ ಸರಿಸಾಟಿಯಾದ ಹಾಡುಗಳು ಅಂತಲೂ ಹೇಳ್ಬೋದು. ಹಾಗೆ ಹಿನ್ನೀರಿನ ಪ್ರಶಾಂತತೆಗೆ ಜೀವ ತುಂಬಿದ ಗೀತೆಗಳು ಹಾಡಿದ್ರು, ಹಾಗೆ ಕಡಲ ತೀರದ ಗುಂಗು ಹಿಡಿಸೋ ಮೆಲೋಡಿಗಳನ್ನು ಹಾಡ್ತಾ ನಮ್ಮ ಮನಸ್ಸು ಮಧುರವಾಗಿ ಇರಿಸಿದ್ರು ನಮ್ಮ ಕೇಳುಗರು ಅಂತ ಹೇಳ್ತಾ, ನಿಮ್ಮ ಪ್ರತಿಯೊಂದು ಕರೆಯಲ್ಲೂ, ನಿಮ್ಮ ಪ್ರತಿಯೊಂದು ಹಾಡಿನಲ್ಲೂ ಆ ನೀರಿನ ಹನಿಯಷ್ಟೇ ಶುದ್ಧವಾದ ಪ್ರೀತಿ ಇತ್ತು ಅಂತ ನಾನು ಇವತ್ತು ಅನ್ಕೊಳ್ತೀನಿ. ನಿಮ್ಮ ಹಾಡುಗಳು ಇವತ್ತಿನ ಶೋಗೆ ಒಂದು ಹೊಸ ಚೈತನ್ಯ ತಂದುಕೊಟ್ಟಿದೆ ಅಂತಲೂ ಅನ್ಕೊಳ್ತೀನಿ. ಸೊ ಇವಾಗ ನನಗೂ ಒಂದು ಹಾಡು ಹೇಳಿ ಶ್ವೇತಾ ಅಂತ ಹೇಳಿದರೆ, ಬಟ್ ನಾನು ಹಾಡಲ್ಲ, ಯಾಕಂದರೆ ಟೈಮಿನ ಭಾವದಿಂದ ನಾನು ಪ್ಲೇ ಮಾಡ್ತೀನಿ, ಸಾಂಗ್ನ ಪ್ಲೇ ಮಾಡ್ತಾ ಇವತ್ತಿನ ಮಧುರ ಗಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹತ್ತು ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ರಾ ರಾ ರಾ ರಾ ರಾ ರಾ ಸೋ ಸೋ ಸೋ ಸೋ ಸೋ ಸೋ ಗಾ ಸೋ ಸೋ ಸೋ ಸೋ ಸೋ.

0: ಅಡೆತಡೆ ಇರದ ದಾರಿ ಇರುವುದೇ ಭೂಮಿಲಿ, ಜೊತೆಗಿರುವ ಒಡನಾಡಿನಿ ಗರಿಗೆ ಬರುತ್ತ ಹಾಡಿ ಹೋಗು.
1: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
2: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
3: ನಿಮ್ಮ ಮನೆ ಮನದ ಕೈ ರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಹಿಡಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗೀತ ಯಾವ್ದು ಬರಕಿಲ್ಲ.
0: ಯಾಕ್ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: Just chill.
1: ಹಲೋ ಗೆಳೆಯರೇ.
2: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
0: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇವತ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
0: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಚ್ಚು ಮಾಹಿತಿಗಾಗಿ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ india.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
5: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ತಾಲ್ ಸಂಗಮ್ ಅಕಾಡೆಮಿ ಆಫ್ ತಬಲಾ ಟ್ರಸ್ಟ್ನಿಂದ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಅವರ ಸ್ಮರಣಾರ್ಥ ಲಯಾರ್ಪಣಾ ಕಾರ್ಯಕ್ರಮವನ್ನು 6 ಸೆಪ್ಟೆಂಬರ್ ಸಂಜೆ 4 ಗಂಟೆಗೆ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಕಾರ್ಯದರ್ಶಿ ವಿನಾಯಕ್ ಸಾಗರ್ ಹೇಳಿದರು. ಪುಣೆಯ ಅಂತಾರಾಷ್ಟ್ರೀಯ ಕಲಾವಿದ ಪಂಡಿತ್ ಅಜಿಂಕ್ಯ ಅವರಿಂದ ತಬಲಾ ಸೋಲೋ ಪ್ರದರ್ಶನ ನಡೆಯಲಿದ್ದು, ಶಿರಸಿಯ ಅಜಯ್ ಹೆಗಡೆ ಲೆಹರಾ ಸಾಥ್ ನೀಡುವರು. ಟ್ರಸ್ಟ್ನ ವಿದ್ಯಾರ್ಥಿಗಳಿಂದ ತಬಲಾ ಸಮೂಹ ವಾದನವಿದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಂಎಲ್ಸಿ ಡಿಎನ್ ಅರುಣ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಎಂಎಲ್ಸಿ ಡಾ ಧನಂಜಯ್ ಸರ್ಜಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಎಚ್ಸಿ ಯೋಗೇಶ್, ನಟ ಕಲಾ ನಿರ್ದೇಶಕ ಅರುಣ್ ಸಾಗರ್, ಓಪನ್ ಮೈಂಡ್ ವರ್ಡ್ ಸ್ಕೂಲ್ನ ವ್ಯವಸ್ಥಾಪಕ ಟ್ರಸ್ಟ್ ಕೆ ಕಿರಣ್ ಕುಮಾರ್, ಹಿಂದೂಸ್ತಾನಿ ಗಾಯಕ ಉಸ್ತಾದ್ ಹುಮಾಯೂನ್ ಹರ್ಲಾಪುರ ಭಾಗವಹಿಸುವರು. ಟ್ರಸ್ಟ್ ಅಧ್ಯಕ್ಷ ಶ್ರೀಧರ್ ಭಟ್ ಸಾಗರ ಅಧ್ಯಕ್ಷತೆ ವಹಿಸುವರು ಎಂದರು. ನೌಷದ್ ಮತ್ತು ನಿಷಾದ್ ಹರ್ಲಾಪುರ ಅವರಿಂದ ಜುಗಲ್ಬಂದಿ ಗಾಯನ ಇರಲಿದೆ. ವಿನಾಯಕ ಸಾಗರ ತಬಲಾ ಹಾಗೂ ಶಿವಮೊಗ್ಗದ ಸಿದ್ದೇಶ್ ಬಡಿಗೇರ್ ಸಂವಾದಿನಿ ಸಾಥ್ ನೀಡುವರು ಎಂದರು. ಖಜಾಂಜಿ ಗಾಯತ್ರಿ ಶ್ರೀರಾಮ್, ನೌಷದ್ ಹರ್ಲಾಪುರ್, ನಿಷಾದ್ ಹರ್ಲಾಪುರ್, ಸಿದ್ದೇಶ್ ಬಡಿಗೇರ್, ಕಾರ್ತಿಕೇಯ ಪ್ರಭು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ತಂತ್ರಜ್ಞಾನ ಮತ್ತು ಎಐ ನೀಡುವ ಮಾಹಿತಿಯನ್ನು ಅಂಧತ್ವದಲ್ಲಿ ಸ್ವೀಕರಿಸಿದೆ. ವಾಸ್ತವತೆಯನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮನವರಿಕೆಯಾದ ವಿಚಾರಗಳನ್ನು ಸ್ವೀಕರಿಸುವ ಚಿಂತನಾ ಮನೋಭಾವ ಶಿಕ್ಷಕರಲ್ಲಿ ಅತ್ಯಗತ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಹೇಳಿದರು. ನಗರದ ರಾಷ್ಟ್ರೀಯ ಔಷಧ ಮಹಾವಿದ್ಯಾಲಯದಲ್ಲಿ ಶನಿವಾರ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನ ನೀಡಲಾದ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ನೈತಿಕತೆ, ಸ್ಫೂರ್ತಿ ಮತ್ತು ಮಾನವೀಯತೆಯಂತಹ ಜೀವನ ಮೌಲ್ಯಗಳನ್ನು ಬೆಳೆಸುವ ಕೌಶಲ್ಯ ಶಿಕ್ಷಕರಲ್ಲಿ ಇರಬೇಕು ಎಂದರು. ಮಾಹಿತಿ ನೀಡುವುದು ಮಾತ್ರ ಶಿಕ್ಷಕರ ಕಾರ್ಯವಲ್ಲ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿ ಬದುಕಿನ ದಾರಿಯನ್ನು ತೋರಿಸುವುದು ಶಿಕ್ಷಕರ ನಿಜವಾದ ಕರ್ತವ್ಯ. ವಿದ್ಯಾರ್ಥಿಗಳ ಬದುಕಿನ ಅಂಧಕಾರವನ್ನು ಕಳೆಯುವ ಜ್ಞಾನದ ಬೆಳಕಾಗುವಂತಹ ವ್ಯಕ್ತಿತ್ವ ಶಿಕ್ಷಕರದಾಗಲಿ ಎಂದು ತಿಳಿಸಿದರು. ಎನ್ಇಎಸ್ ಸಹಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್ ಮಾತನಾಡಿ, ಗುರುವನ್ನು ದೇವರಂತೆ ಪೂಜಿಸುವ ಸಂಸ್ಕಾರ ಮತ್ತು ಪರಂಪರೆ ನಮ್ಮದು. ಜ್ಞಾನವನ್ನು ಬೋಧಿಸುವುದರ ಜೊತೆಗೆ ಮನುಷ್ಯನೊಳಗೆ ಮನುಷ್ಯತ್ವವನ್ನು ಜಾಗೃತಿಗೊಳಿಸಿ ಸಮಾಜವನ್ನು ಕಟ್ಟುವ ಮಹತ್ತರ ಕಾರ್ಯವನ್ನು ಶಿಕ್ಷಕರು ನಿರಂತರವಾಗಿ ಮಾಡುತ್ತಿದ್ದಾರೆ. ಎಐ ಮನುಷ್ಯನ ಬುದ್ಧಿಮತ್ತೆಯನ್ನು ಬದಲಿಸುವ ತಂತ್ರಜ್ಞಾನವಾಗಿ ನೋಡುವ ಬದಲು ಮಾನವನ ಸಾಮರ್ಥ್ಯವನ್ನು ವಿಸ್ತರಿಸಿ ಜ್ಞಾನ ಮತ್ತು ಸೃಜನಶೀಲತೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಸಹಾಯಕ ಶಕ್ತಿಯಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರಾಚಾರ್ಯ ಡಾಕ್ಟರ್ ಎಸ್ಎನ್ ಶ್ರೀಹರ್ಷ ಮಾತನಾಡಿ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಸಾಧನಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಒದಗಿಸುತ್ತಿದ್ದರೂ ಶಿಕ್ಷಕರ ಸ್ಥಾನವನ್ನು ಅವು ಎಂದಿಗೂ ಸಂಪೂರ್ಣವಾಗಿ ಭರಿಸಲಾರವು ಎಂದರು. ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸಿಎಸ್ ಶ್ರೀಧರ್, ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ, ಡಾಕ್ಟರ್ ವಿಜಯ್ಕುಮಾರ್, ಬಿಫಾರ್ಮ್ ವಿದ್ಯಾರ್ಥಿನಿ ಜ್ಯೋತಿ ಮಾತನಾಡಿದರು. ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ನೀಡಲಾಗುವ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯು ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಿಂದ ಭದ್ರಾವತಿ ತಾಲೂಕಿನ ದೇವರ ನರಸೀಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿ ಎಚ್ಎಸ್ ಮಾಯಮ್ಮ ಅವರಿಗೆ ಲಭಿಸಿದ್ದು, ಕುವೆಂಪು ರಂಗಮಂದಿರದಲ್ಲಿ ಶಿಕ್ಷಕರ ದಿನದಂದು ಪ್ರಶಸ್ತಿ ಸ್ವೀಕರಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆ ಎಂಬುವುದು ಶಿಕ್ಷಣದ ಒಂದು ಭಾಗ. ಪಾಠಗಳು ಎಷ್ಟು ಮುಖ್ಯವೋ ಕ್ರೀಡೆಗಳು ಅಷ್ಟೇ ಮುಖ್ಯ ಎಂದು ಡಿಡಿಪಿಯು ಚಂದ್ರಪ್ಪ ಎಸ್ ಗುಂಡಪಲ್ಲಿ ಹೇಳಿದರು. ಪಟ್ಟಣದಲ್ಲಿ ಬುಧವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಕ್ರೀಡೆಯಿಂದ ದೈಹಿಕ ಮತ್ತು ಮಾನಸಿಕ ಸದೃಢತೆ ಸಾಧಿಸಬಹುದು, ಅಲ್ಲದೆ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ ಎಂದರು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ನಾಗರಾಜ್ ಜೈನ್ ಮಾತನಾಡಿ, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು, ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ ಎಂದರು. ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಜಯಶೀಲ ಗೌಡ ಮಾತನಾಡಿ, ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಬೇಕು, ತಾಲೂಕಿಗೆ ಕೀರ್ತಿ ತರಬೇಕು ಎಂದು ಸಲಹೆ ನೀಡಿದರು. ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಮಾತನಾಡಿ, ಕ್ರೀಡೆಯನ್ನು ಹಬ್ಬದಂತೆ ಆಚರಿಸಿ ಎಂದರು. ಪ್ರಾಚಾರ್ಯ ಡಿವಿ ಚಿದಾನಂದ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಉಮೇಶ್ ಭದ್ರಾಪುರ ಪ್ರತಿಜ್ಞಾವಿಧಿ ಬೋಧಿಸಿದರು. ನಿವೃತ್ತ ಪ್ರಾಚಾರ್ಯ ಸುರೇಶಪ್ಪ ಸುಬ್ರಹ್ಮಣ್ಯ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ವೀರೇಶ್, ವಿಜೇಂದ್ರ ಕುಮಾರ್, ಪುಷ್ಪ, ಶಾರದಾ, ಉಪನ್ಯಾಸಕ ಸಂಘದ ಅಧ್ಯಕ್ಷ ರಾಜಶೇಖರ್, ನೌಕರರ ಸಂಘದ ನಿರ್ದೇಶಕ ಬಸವರಾಜ್, ಉಪನ್ಯಾಸಕರಾದ ರವಿ, ಮಂಜುನಾಥ್, ಪ್ರಜ್ವಲ್, ಅನಿಲ್, ನೀಲಕಂಠಪ್ಪ, ಹಾಲಪ್ಪ ಇತರರಿದ್ದರು. ಮುಂದಿನ ವಿವರ. ಯುವ ಜನರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ನೆರವಾಗಲು 2 ತಿಂಗಳ ಉಚಿತ ಆಫ್ಲೈನ್ ತರಬೇತಿ ನೀಡುವ ಉದ್ಯೋಗ ಪಥ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 10 ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಸಂಸ್ಥಾಪಕ ಶರತ್ ಮರಿಯಪ್ಪ ಹೇಳಿದರು. ಶಿವಮೊಗ್ಗದ ಅಚೀವರ್ ಸೆಂಟರ್ ಮತ್ತು ಕೋಚಿಂಗ್ ಶರತ್ ಮರಿಯಪ್ಪ ಹೇಳಿದರು. ಶಿವಮೊಗ್ಗದ ಅಚೀವರ್ ಸೆಂಟರ್ ಮತ್ತು ಕೋಚಿಂಗ್ ಸೆಂಟರ್, ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿ ಹಾಗೂ ಶಿಕಾರಿಪುರದ ಸಾಧನಾ ಅಕಾಡೆಮಿ ಸಂಸ್ಥೆ ಸಹಯೋಗದಲ್ಲಿ ಕೆಎಎಸ್, ಕೆಪಿಎಸ್ಸಿ, ಎಫ್ಡಿಎ, ಎಸ್ಡಿಎ, ಪಿಎಸ್ಐ, ಪಿಸಿ, ಕೆಇಎ ಗ್ರೂಪ್ ಸಿ, ಪಿಎಸ್ಟಿ ಸೇರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶಿಕಾರಿಪುರದ ಸಾಧನಾ ಅಕಾಡೆಮಿಯ ಬಿ ಮಂಜುನಾಥ್, ಬೆಂಗಳೂರಿನ ಸ್ಪರ್ಧಾ ಅರಿವು ಅಕಾಡೆಮಿಯ ಪಿವಿ ಭೈರಪ್ಪ ಹಾಗೂ ವಿವಿಧ ಸರ್ಕಾರಿ ನೇಮಕಾತಿಯ 16 ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ ಕಿಟ್ಟಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡು ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ ನೀಡುವರು ಎಂದರು. ಅಚೀವರ್ಸ್ ಟ್ರಸ್ಟ್ ಮತ್ತು ಕೋಚಿಂಗ್ ಸೆಂಟರ್ನ ವರುಣ್ ತಿಪ್ಪೇಸ್ವಾಮಿ ನಾಯಕ್, ವೆಂಕಟೇಶ್, ನಳಿನಾ ಜಾಧವ್, ಮಂಜುನಾಥ್, ಅಭಿರಾಮ್, ಪೃಥ್ವಿಶ್ರೀ, ರವಿಚಂದ್ರ, ರವಿದರ್ಶನ್, ಧಾನಿಯಾ ಸಾಫಾ ಸುದ್ದಿಗೋಷ್ಠಿಯಲ್ಲಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಬದಲಾದ ತಾಂತ್ರಿಕತೆ ಮತ್ತು ಕಾಲಘಟ್ಟಕ್ಕೆ ಅನುಗುಣವಾಗಿ ಶಿಕ್ಷಕರು ಕೂಡ ಜ್ಞಾನ ವಿಕಾಸದತ್ತ ಹೆಜ್ಜೆ ಹಾಕಬೇಕು ಎಂದು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅಭಿಪ್ರಾಯಪಟ್ಟರು. ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಸಭಾಂಗಣದಲ್ಲಿ ಶನಿವಾರ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ಗುರು ಶಿಷ್ಯರ ಸಂಬಂಧ ಭಾವನಾತ್ಮಕವಾದದ್ದು. ಅಧ್ಯಾಪಕರಲ್ಲಿ ಶಿಸ್ತು ಮತ್ತು ಅಧ್ಯಯನ ಶೀಲ ಮನೋವೃತ್ತಿ ಹೆಚ್ಚಾಗಬೇಕು. ವಿದ್ಯಾರ್ಥಿಗೆ ಸ್ಫೂರ್ತಿ ತುಂಬುವ ಮತ್ತು ಮಾರ್ಗದರ್ಶನ ಮಾಡುವ ಗುರುಗಳಿಂದ ಉತ್ತಮ ಸಮಾಜ ಸಾಧ್ಯ ಎಂದರು. ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಟಿಎಸ್ ಹೂವಯ್ಯಗೌಡ ಅವರು ಮಾತನಾಡಿ, ಈ ದಿನ ಬರೀ ಆಚರಣೆಯಾಗದೆ ಅರ್ಥಪೂರ್ಣವಾಗಿರಬೇಕು ಎಂದರು. ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಎಎಸ್ ಚಂದ್ರಶೇಖರ್ ಮಾತನಾಡಿ, ಮೈಸೂರು ಅರಸರ ಆಳ್ವಿಕೆಯಲ್ಲಿ ನಿರ್ಮಾಣವಾದ ಸಹ್ಯಾದ್ರಿ ಕಾಲೇಜು ಐತಿಹಾಸಿಕ ವಿದ್ಯಾಸಂಸ್ಥೆ. ವಿಜ್ಞಾನ ಕಾಲೇಜು ಸ್ವಾಯತ್ತತೆ ಹೊಂದಿದ್ದರೂ ಮೂಲ ಸೌಕರ್ಯ ಮತ್ತು ತಾಂತ್ರಿಕತೆಯ ದೃಷ್ಟಿಯಿಂದ ಬಹಳಷ್ಟು ಅಭಿವೃದ್ಧಿ ಕಾಣಬೇಕಿದೆ ಎಂದರು. ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಯದೇವಪ್ಪ, ಪ್ರೊಫೆಸರ್ ಶಕುಂತಲಾ, ಪ್ರೊಫೆಸರ್ ವಾಗ್ದೇವಿ, ಉಸ್ತುವಾರಿ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಸ್ವಾಮಿ ಅವರು ಮಾತನಾಡಿದರು. ಹಿರಿಯ ವಿದ್ಯಾರ್ಥಿನಿಯೂ ಆದ ಬಾಗಲಕೋಟೆ ವಿವಿ ಪರೀಕ್ಷಾಂಗ ಕುಲಸಚಿವೆ ಡಾಕ್ಟರ್ ಲತಾ ಸ್ವಾಗತಿಸಿದರು. ಹಿರಿಯ ವಿದ್ಯಾರ್ಥಿಗಳ ಸಂಘದ ನಿರ್ದೇಶಕ ನಾಗರಾಜ್ ನೇರಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ನಾಗರಾಜ್ ಪರಿಸರ ನಾಗರಾಜ್ ನಿರೂಪಿಸಿ ಹಿರಿಯ ವಿದ್ಯಾರ್ಥಿ ಪಿ ಜೆಸುದಾಸ್ ವಂದಿಸಿದರು. ಮುಂದಿನ ವಿವರ. ದಿನಪತ್ರಿಕೆಗಳಿಗೆ ಮಾಲೀಕರು ಮತ್ತು ಸಂಪಾದಕರಷ್ಟೇ, ವಿತರಕರು ಮುಖ್ಯ. ವಿತರಕರು ಇಲ್ಲದೆ ಹೋದಲ್ಲಿ ಪತ್ರಿಕೆಗಳನ್ನು ಓದುಗರಿಗೆ ತಲುಪಿಸುವುದು ಸಾಧ್ಯವೇ ಇಲ್ಲ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಚ್.ಯು. ವೈದ್ಯನಾಥ ಹೇಳಿದರು. ನಗರದ ಜಿಲ್ಲಾ ವೃತ್ತದ ನೌಕರರ ಸಂಘದ ಸಭಾಂಗಣದಲ್ಲಿ ಶುಕ್ರವಾರ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಜಿಲ್ಲಾ ಘಟಕ ಆಯೋಜಿಸಿದ್ದ ಪತ್ರಿಕಾ ವಿತರಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪತ್ರಿಕಾ ಕಚೇರಿಯಲ್ಲಿ ಪುಟಗಳ ಸಿದ್ಧವಾಗಿ ಮುದ್ರಣ ವಿಭಾಗದಲ್ಲಿ ಸಿದ್ಧವಾದ ಪತ್ರಿಕೆಗಳನ್ನು ವರ್ಷದ ಎಲ್ಲಾ ಕಾಲದಲ್ಲೂ ಮಳೆ ಗಾಳಿ ಚಳಿಯನ್ನೂ ಲೆಕ್ಕಿಸದೆ ಪ್ರತಿಯೊಬ್ಬ ಓದುಗರ ಮನೆಗೆ ಪತ್ರಿಕೆಗಳನ್ನು ತಲುಪಿಸುವುದು ಸುಲಭದ ಮಾತಲ್ಲ. ವಿತರಕರಿಗೆ ಯಾವುದೇ ಅಡೆತಡೆ ಅನಾರೋಗ್ಯ ಕಾಡಿದರೂ ಓದುಗರಿಗೆ ಒಂದು ದಿನವೂ ತಪ್ಪದೆ ಪತ್ರಿಕೆಗಳು ತಲುಪುತ್ತವೆ. ಅನೇಕ ಸವಾಲುಗಳ ನಡುವೆಯೂ ವಿತರಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದ್ದರೂ ಓದುಗರ ಸಂಖ್ಯೆ, ಅದರಲ್ಲೂ ಪತ್ರಿಕೆ ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಕಳವಳಕಾರಿ. ಗ್ರಾಮೀಣ ಪ್ರದೇಶದಲ್ಲಿ ಪತ್ರಿಕೆ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ಹೊಸ ಓದುಗರನ್ನು ಸೃಷ್ಟಿಸುವ ಅಗತ್ಯವಿದೆ ಎಂದರು. ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಖ್ತಾರ್ ಅಹಮದ್ ಮಾತನಾಡಿ, ಕನ್ನಡ ಪತ್ರಿಕೆಗಳನ್ನು ಪಕ್ಕದ ಮನೆಯಿಂದ ಪಡೆದು ಓದುವ ಪ್ರವೃತ್ತಿ ಹೆಚ್ಚಾಗಿದೆ. ಶಾಲೆಗಳಲ್ಲಿ ಪತ್ರಿಕೆ ಓದುವ ಅಭ್ಯಾಸ ಬೆಳೆಸಬೇಕು. ವಿತರಕರಿಗೆ ಇರುವ ಅಪಘಾತ ವಿಮೆಯಲ್ಲಿ ಅಪಘಾತದಿಂದ ಕೈ ಕಾಲು ಮುರಿತದಂತಹ ಸಂದರ್ಭಗಳಲ್ಲಿ ಮಾತ್ರ ಪರಿಹಾರ ದೊರೆಯುತ್ತದೆ. ಆರೋಗ್ಯ ಸಮಸ್ಯೆಗಳಿಗೂ ನೆರವಾಗುವಂತೆ ಅಪಘಾತ ವಿಮೆಯನ್ನು ಆರೋಗ್ಯ ವಿಮೆಯಾಗಿ ಪರಿವರ್ತಿಸಬೇಕು ಎಂದು ಒತ್ತಾಯಿಸಿದರು. ಸಮಾರಂಭದಲ್ಲಿ ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿಯ ಪರಶುರಾಮ್ ಹಾಗೂ ತೀರ್ಥಹಳ್ಳಿ ಕಮ್ಮರಡಿ ಚಂದ್ರಶೇಖರ್ ಅವರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಮಾಲತೇಶ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಸತ್ಯನಾರಾಯಣ್, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸತ್ಯನಾರಾಯಣ್, ಖಜಾಂಜಿ ರೋಹಿತ್, ಜಿ ವಿಜಯಕುಮಾರ್, ಕಾರಾವೆ ಕಾವಲು ಪಡೆ ಜಿಲ್ಲಾಧ್ಯಕ್ಷ ಶಿವಕುಮಾರ್, ಮಹಿಳಾ ಅಧ್ಯಕ್ಷೆ ಶಾರದಾ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಾಟಾಳ್ ಮಂಜುನಾಥ್ ಮತ್ತಿತರರು ಇದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಒನ್ ಟೂ ತ್ರೀ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕಂಠಸಿರಿಯಲ್ಲಿ ಕೇಳಲಿದ್ದೀರಿ ಹರಿಕತೆ ಪಿತೃಭಕ್ತ ಬಬ್ರುವಾಹನ.

ಸಾಧಕರ್ಮ ಪ್ರಬಲವಾದಾಗ ಮಾನವನ ಪ್ರಯತ್ನ ಕುಂಠಿತವಾಗ್ತದೆ, ಬುದ್ಧಿ ಕೆಡುತ್ತದೆ, ಮಾನಸಿಕವಾದಂಥ ಸಮಾಧಾನಗಳು ಸಂಯಮಗಳು ದೂರ ಹೋಗ್ತವೆ. ಇದಕ್ಕೆ ಕಾರಣ ಪ್ರಾರಬ್ಧ. ಸುಖ ಬಂದರೂ ಅದಕ್ಕೆ ಪ್ರಾರಬ್ಧ ಅಂತ ಹೆಸರು, ದುಃಖ ಬಂದರೂ ಪ್ರಾರಬ್ಧ ಅಂತಲೇ ಹೆಸರು. ಪ್ರಾರಬ್ಧ ಶಬ್ದಕ್ಕೆ ಅರ್ಥ ಏನು ಅಂದರೆ ನಾವು ಹಿಂದೆ ಮಾಡಿದಂತಹ ಕರ್ಮಕ್ಕೆ ಈಗ ಸಿಕ್ಕಿದ ಫಲ. ಪ್ರಾರಬ್ಧಕ್ಕೂ ಭೋಗಕ್ಕೂ ಸಂಬಂಧವೇ ಹೊರತು ಪ್ರಾರಬ್ಧಕ್ಕೂ ಕರ್ಮಕ್ಕೂ ಸಂಬಂಧವಿಲ್ಲ. ಹಿಂದೆ ನಾವು ಮಾಡಿದ ಕೆಟ್ಟ ಕರ್ಮಕ್ಕೆ ಈಗ ಕೆಟ್ಟ ಫಲ ಅನುಭವಿಸಿದರೆ, ಈಗ ಒಳ್ಳೆ ಕರ್ಮ ಮಾಡಿದರೆ ಮುಂದೆ ಒಳ್ಳೆಯ ಫಲ ನಿನಗಾಗಿ ಕಾದಿರುತ್ತದೆ. ಪ್ರಾರಬ್ಧಕ್ಕೂ ಭೋಗಕ್ಕೂ ಸಂಬಂಧವೇ ಹೊರತು ಪ್ರಾರಬ್ಧಕ್ಕೂ ಕರ್ಮಕ್ಕೂ ಸಂಬಂಧ ಇಲ್ಲ. ನಾವೆಷ್ಟೋ ಬಾರಿ ಇಲ್ಲಿ ತಪ್ಪತೆ, ಸತ್ಕರ್ಮ ಮಾಡು, ಸದ್ವಿಚಾರದಲ್ಲಿ ಇರುವ ದಾನ ಧರ್ಮಾದಿಗಳನ್ನ ಮಾಡು, ಶುಭ ಶೋಭನೆಗಳನ್ನ ಮಾಡು ಅಂದರೆ ಅದೆಲ್ಲ ಮಾಡಬೇಕು ನಂಗೆ ಆಸೆ ಉಂಟ್ರಿ, ಆದರೆ ನನ್ನ ಹಣೆಯಲ್ಲಿ ಬರೆದಿಲ್ಲ ಏನು ಮಾಡಲಿ ಅಂತ. ಇದು ಹಣೆಯಲ್ಲಿ ಯಾರು ಬರೆಯೋದಲ್ಲ, ನೀನು ಮೊದಲು ಬರ್ಕೊಂಡು ತಪ್ಪಾಗಿದೆ, ಈಗ ಸರಿಯಾಗಿ ಬರ್ಕೋ. ಕರ್ತೃತ್ವ ಜೀವನಿಗೆ ಅದಕ್ಕೋಸ್ಕರ ಕೊಟ್ಟಿದೆ. ಹಿಂದಿನ ಕರ್ಮವನ್ನು ಯಾರೂ ಬದಲಿಸಲಿಕ್ಕಾಗುವುದಿಲ್ಲ, ಯಾಕಂದರೆ ಭೂತಕಾಲ. ಭೂತಕಾಲವನ್ನು ಹೇಗೆ ಬದಲಿಸೋದು? ಮನುಷ್ಯ ಅಂತ ನನಗೆ ಸ್ವಾತಂತ್ರ್ಯ ಇದೆ ಬೇಕಾದ ಮಾಡ್ತೇನೆ ಅಂತ, ಆದರೆ ಆ ಸ್ವಾತಂತ್ರ್ಯ ಮಿತಿಯಲ್ಲಿರ್ತದಷ್ಟೇ. ಒಬ್ಬ ತನಗಿಂಥ ಮನೆಯೇ ಬೇಕು ಅಂತ ಆರಿಸ್ಕೊಳ್ಬಹುದು, ಇಂಥವಳೇ ಹೆಂಡತಿ ಬೇಕು ಅಂತ ಆರಿಸ್ಕೊಳ್ಬಹುದು, ಇಂಥ ತಿಂಡಿ ತಿನಿಸಬೇಕು ಅಂತ ಆರಿಸ್ಕೊಳ್ಬಹುದು, ಇದೆಲ್ಲ ಸ್ವಾತಂತ್ರ್ಯ ಇದೆ. ಆದರೆ ಇಂಥವಳೇ ತನಗೆ ತಾಯಿಯಾಗಬೇಕು ಅಂತ ಆರಿಸ್ಕೊಳ್ಳಿಕ್ಕೆ ನಮಗಾಗ್ತದೇನು? ಅದು ನಾವು ಹುಟ್ಟುವ ಮೊದಲೇ ಆದ ನಿರ್ಣಯ. ನೀನು ಯಾರ ಹೊಟ್ಟೆಯಲ್ಲಿ ಹುಟ್ಟುತ್ತೀಯೋ ಅವಳೇ ನಿನ್ನ ತಾಯಿ. ಹುಟ್ಟಿ ಬಂದ ಬಳಿಕ ನನಗೆ ಸ್ವಾತಂತ್ರ್ಯ ಇದೆ ಅಂತ ಈ ಕಪ್ಪಾದ ಅಮ್ಮ ಬೇಡ, ನನಗೆ ಬೆಳಗಾದ ಅಮ್ಮ ಬೇಕು ಅಂತ ಬದಲಿಸ್ಲಿಕ್ಕಾಗೋದೇ ಇಲ್ಲ, ಯಾಕಂದ್ರೆ ಅದು ಭೂತಕಾಲವಾದ್ದರಿಂದ. ಹಾಗೆ ಪ್ರಾರಬ್ಧವನ್ನು ಬದಲಿಸ್ಲಿಕ್ಕಾಗೋದಿಲ್ಲ. ಭವಿಷ್ಯ ನಿರ್ಮಾಣ ಮಾಡಿಕೊ, ಅದಕ್ಕೋಸ್ಕರ ನಿಂಗೆ ಸಾಧ್ಯ ಇದೆ. ಅದಕ್ಕಾಗಿ ಕರ್ತೃತ್ವ ನಿನಗೆ ಕೊಡಲ್ಪಟ್ಟಿದೆ. ಸುಖ ದುಃಖ ಎರಡೂ ಕೂಡ ಪ್ರಾರಬ್ಧವೇ. ಸುಖ ಸಿಕ್ಕಿದೆ ಅಂದರೆ ಹಿಗ್ಗೋದು ಬೇಡ, ಹಿಂದೆ ಮಾಡಿದಂತಹ ಕರ್ಮದ ಯಾವ ಫಲ ಅದು. ಈಗ ಕೆಟ್ಟ ಕರ್ಮ ಮಾಡಿದರೆ ಮುಂದಷ್ಟೇ ದುಃಖ ನಿನಗೆ ಕಾದಿರುತ್ತದೆ. ಅದಕ್ಕಾಗಿ ಭಗವದ್ಗೀತೆ ಹೇಳುತ್ತದೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತಿ. ಪಾಪ ಪುಣ್ಯ ಎರಡನ್ನೂ ಮೀರ್ತಾರಂತೆ ಜ್ಞಾನಿ. ಪಾಪ ಪುಣ್ಯ ಎರಡನ್ನೂ ಮೀರುವುದಂದ್ರೆ ಏನು? ಪಾಪವನ್ನು ಮೀರುತ್ತಾನಂದ್ರೆ ನಮ್ಗೆ ಗೊತ್ತಾಗ್ತದೆ ಬಿಡ್ತಾನೆ, ಪುಣ್ಯವನ್ನು ಮೀರುತ್ತಾನೆ ಬಿಡ್ತಾನೆ ಅಂದರೆ ಏನು? ಪುಣ್ಯದಲ್ಲಿ ಎರಡು ವಿಧ, ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಅದಕ್ಕೆ ಹೆಸರು. ಹೆಂಡತಿ ಮಕ್ಕಳು ಭೋಗ ಭಾಗ್ಯ ಎಷ್ಟು ಹೆಚ್ಚಿದ್ರೂ ಕೂಡ ಅದು ಅನಿಷ್ಟ ಪುಣ್ಯ. ಅದರ ಜೊತೆಗೆ ಸತ್ಸಂಗ ಸದ್ವಿಚಾರ ದಾನ ಧರ್ಮ ಇತ್ಯಾದಿಗಳು ಉಂಟಾದರೆ ಅದಕ್ಕೆ ಇಷ್ಟ ಪುಣ್ಯ ಅಂತ ಹೇಳೋದು. ಆ ಇಷ್ಟ ಪುಣ್ಯಕ್ಕಾಗಿ ನೀವು ಪ್ರಯತ್ನ ಮಾಡಬೇಕೇ ಹೊರತು ಸಾಂಸಾರಿಕ ಭೋಗವನ್ನು ಬೆಳೆಸ್ತಕ್ಕಂಥ ಅನಿಷ್ಟ ಪುಣ್ಯ ಅಲ್ಲ. ಯಾಕಂದರೆ ನಮಗೆ ಅನಿಷ್ಟ ನಿವೃತ್ತಿ ಆಗಬೇಕು, ಇಷ್ಟಪ್ರಾಪ್ತಿ ಆಗಬೇಕಲ್ವೇ? ಏನದು ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಅಂದರೆ, ದಾರಿಯಲ್ಲಿ ಒಬ್ಬ ಹಣದ ಗಂಟನ್ನು ಹೊತ್ತುಕೊಂಡು ಬರುವಾಗ ಒಬ್ಬ ಕಳ್ಳ ಅವನನ್ನು ಹಿಡಿದು ತಡೆದು ಆ ಗಂಟನ್ನು ಕಿತ್ತುಕೊಂಡು ಅವನ್ನು ಕತ್ತರಿಸಿ ಕೊಲ್ಲುತ್ತೇನೆ ಅಂತ ಬರುವಾಗ ಮೂರನೆಯವನೊಬ್ಬ ಬಂದು ಆ ಕಳ್ಳನನ್ನು ಹೊಡೆದೋಡಿಸಿ ಇವನ ಪ್ರಾಣ ಉಳಿಸಿದ. ತಮ್ಮ ನಿನ್ನ ಪ್ರಾಣ ಉಳಿಯಿತು, ಇನ್ನಿ ಹೋಗು ಅಂದರೆ ಆ ಬದುಕಿದ ವ್ಯಕ್ತಿ ಹೇಳಿದ, ತಮ್ಮ ಯಾವುದಾದ್ರೂ ಕೆಲಸ ಮಾಡುವಾಗ ಪೂರ್ತಿ ಮಾಡಬೇಕಪ್ಪ, ಅರ್ಧಮರ್ಧ ಮಾಡಬಾರದು ಅಂದ. ಏನು ಅರ್ಧಮರ್ಧ, ನಿನ್ನನ್ನು ಬದುಕಿಸಿಬಿಟ್ಟಿದ್ದೇನಲ್ಲ, ಇದು ಪೂರ್ತಿ ಕಾರ್ಯ ಅಲ್ವೇ? ಆತ ಹೇಳಿದ, ಪೂರ್ತಿ ಕಾರ್ಯ ಆಗಲಿಲ್ಲ, ನೀನು ನನ್ನನ್ನು ಬದುಕಿಸಿದ್ದರಿಂದ ಅನಿಷ್ಟ ನಿವೃತ್ತಿ ಆಯಿತು. ನನ್ನ ಹಣದ ಗಂಟನ್ನು ಆ ಕಳ್ಳ ತಗೊಂಡು ಹೋಗಿದ್ದಾನೆ, ಅದೊಂದು ನೀನು ತಂದುಕೊಟ್ರೆ ಇಷ್ಟಪ್ರಾಪ್ತಿ ಆಯಿತು ಅಂತ ಹೇಳ್ತಾನೆ. ಹಾಗೆ ನಮಗೆ ಸಾಂಸಾರಿಕ ಅನಿಷ್ಟ ಹೋಗಬೇಕು, ಭಗವದ್ ಅನುಗ್ರಹ ಇಷ್ಟಪ್ರಾಪ್ತಿ ಆಗಬೇಕು. ಪ್ರಾರಬ್ಧ ಕರ್ಮ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಪರಮಾತ್ಮನ ಚಿಂತನ ಮಂಥನಗಳಿಂದ ಅವನ ಅನುಗ್ರಹದಿಂದ ಅದು ದೂರ ಹೋಗ್ತದೆ. ಸುಖ ದುಃಖ ಎರಡೂ ಹೋಗ್ತದೆ ಬರ್ತದೆ, ಅದಕ್ಕೆ ಜ್ಞಾನಿಗಳಂತಾರೆ. ಸುಖ ಒಳಿದು ಕಷ್ಟ ಬಂತೆಂದಳಲದಿರು ಮರುಳೆ, ಇದೆರಡೂ ಕ್ಷಣಿಕ, ಇದಕ್ಕಾಗಿ ಅಳಬೇಡ. ಸುಖಿಗಳತಿ ಕಷ್ಟ ಪಡಲಿಲ್ಲವೇ, ನೆಲಕ್ಕೆಲ್ಲ ಕೋರುವನೆ ದೊರೆಯಾಗಿ ಚತುರಂಗ ಬಲ ಬೆರೆಸಿ ಸುಖಿಸು ದಿರ್ದುದನು ಪಡಕೊಂಡು ಸಲಹೆ ಹರಿಶ್ಚಂದ್ರರಾಯನು ಕಡೆಗೆ ಕಾಶಿಯಲ್ಲಿ ಹೊಲೆಯಗಾಳಾಗಲಿಲ್ಲವೇ. ನಳ ಮಂಧಾತ ಸಗರ ಮೊದಲಾದವರಿಗೆ, ಹರಿಶ್ಚಂದ್ರನೇ ಮೊದಲಾದರು, ಎಂತೆಂಥ ಕಷ್ಟ ಪ್ರಾರಬ್ಧಗಳು ಬಂತು, ಆದರೂ ಸದಾ ಕಾಲ ಸತ್ಕರ್ಮ ಮಾಡ್ತಾ ಇದ್ರು. ಪುರಂದರದಾಸರಲ್ಲಿ ಎಚ್ಚರಿಸ್ತಾ ಇದ್ದಾರೆ, ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಎಲ್ಲವನ್ನು ಅನುಭವಿಸಬೇಕಾಗ್ತದೆ. ಇಲ್ಲವಾದರೆ ಪ್ರೀತಿಯ ಮಗನಾದಂತಹ
ಬಬ್ರುವಾಹನನಲ್ಲಿ ಅರ್ಜುನನ ಮರಣ ಯಾಕಾಗ್ತಿತ್ತು? ಸ್ವತಃ ರಘುರಾಮಚಂದ್ರ

ತನ್ನ ಮಕ್ಕಳಾದಂಥ ಲವಕುಶರು ಇದರಲ್ಲಿ ಯಾಕೆ ಯುದ್ಧ ಮಾಡಬೇಕಾಗಿತ್ತು, ಇದೆಲ್ಲ ಚಿಂತನೆ ಮಾಡಿ ಆ ಪ್ರಾರಬ್ಧ ಕರ್ಮ ಇದಕ್ಕೆ ಕಾರಣ ಅಂತ ಎಚ್ಚರಿಸುತ್ತಾರೆ. ಆದರೂ ಭಗವದ್ ಅನುಗ್ರಹದಿಂದ ಅದರ ಪರಿಣಾಮ ಕಡಿಮೆಯಾಗಿ ಸಾಧಕ ಜೀವಿಗಳು ಸಿದ್ಧಿಯ ಕಡೆಗೆ ಹೋಗಲಿಕ್ಕೆ ಅನುಕೂಲವಾಗ್ತದಂತೆ. ಅದಕ್ಕೆ ಆ ಬಬ್ರುವಾಹನ ಪಿತೃಭಕ್ತ ಅವನ ಮಂಗಲ ಚರಿತೆಯನ್ನು ಜೈವಿನಿ ಭಾರತ ವರ್ಣನೆ ಮಾಡ್ತಾರೆ. ಧರ್ಮರಾಜ ಮಹಾಭಾರತ ಯುದ್ಧದಲ್ಲಿ ಜಯ ಪಡೆದರೂ ಕೂಡ ಮನಸ್ಸಿಗೆ ಬಹಳ ಖೇದ ಇದೆ. ಕರಗತ್ತಾಳ ಧ್ವಜರು, ಕುರುಕುಲ ಪಿತಾಮಹರು 800 ವರ್ಷಗಳ ನಿಷ್ಠೂರ ನೈಷ್ಠಿಕ ಬ್ರಹ್ಮಚರ್ಯ ವ್ರತ ಸಾಧನೆ ಮಾಡಿದಂಥ ಪುಣ್ಯಾತ್ಮರಾದ ಭೀಶ್ವರನ್ನು ಕೊಲೆ ಮಾಡಿ, ಕನಕ ಕಲಶಧ್ವಜರು ಕೋಲಗುರುಗಳಾಗಿರ್ತಕ್ಕಂಥ ದ್ರೋಣದ ವಧೆಗೆ ಕಾರಣನಾದೆ, ನನಗಿಂತ ಹಿರಿಯವನಾದ ಕರ್ಣನ ನಾಶಕ್ಕೆ ನಾನೇ ಕಾರಣನಾದೆ, ಇಂಥ ರುಧಿರ ಪ್ರಸಿದ್ಧವಾದ ರಕ್ತಸಿಕ್ತವಾದ ಭೋಗ ನನಗೆ ಬೇಕೆ. ಈ ಚಿಂತೆಯಲ್ಲಿರುವಾಗ ಅಶ್ವಮೇಧಾದಿ ಯಜ್ಞಗಳಿಂದ ಸತ್ಪಾತ್ರಗಳಿಗೆ ದಾನಗೈದು ಆ ಯಜ್ಞನಾಮಕನಾದ ಪರಮಾತ್ಮ ಪ್ರೀತಿಗೆ ನೀ ಪಾತ್ರನಾಗುವಂತೆ ಎಚ್ಚರಿಸಿ ಅಶ್ವಮೇಧ ಮಹಾಯಜ್ಞಕ್ಕೆ ಜೊತೆಯಲ್ಲಿಟ್ಟುಕೊಂಡು ಮುಂದೆ ಶೋಭಿಸ್ತಾ ಇರತಕ್ಕಂತಹ ಮಹಾನಗರವನ್ನು ಕಂಡು ಕೇಳ್ತಾನೆ ಅರ್ಜುನ, ಹೇ ಮರಾಳಕೇತನ ಹಂಸಧ್ವಜ, ಮಣಿಮಯ ಭವನಗಳಿಂದ ಯುಕ್ತವಾಗಿರತಕ್ಕಂಥ ಈ ನಗರ ಯಾರದ್ದು, ನಮ್ಮ ಅಶ್ವನ್ನಿಲ್ಲಿ ಒಳಕ್ಕೆ ಬಿಡಬಹುದೇ? ಹಂಸಧ್ವಜ ತಡೆದು ತಡೆದು ವಿರಳ ಶಬ್ದಗಳಿಂದ ಹೇಳಿದ, ಪಾರ್ಥ

ಮಣಿಪುರವೆಂಬರಿ ನಗರಮ. ಅರ್ಜುನ, ನೀನು ಎಂದು ಕೇಳಿರ್ಲಿಕ್ಕಿಲ್ಲ. ಪಾರ್ಥರಿಂದ ಹಂಸಧ್ವಜ, ನಾನು ಕೇಳದಿರಬಹುದು, ಅರ್ಜುನನಾದ ನನ್ನ ಖ್ಯಾತಿ ಇಡೀ ಜಗತ್ತಿಗೆ ತಿಳಿದಿದೆ. ಅಹಂತೆಯಿಂದ ಈ ಉತ್ತರವನ್ನು ಹೇಳುವ ಅರ್ಜುನನ ಕಂಡು ಹಂಸಧ್ವಜ ಹೇಳ್ತಾನೆ, ಈ ಮಣಿಪುರಕ್ಕೆ ರಾಜ ಬಬ್ರುವಾಹನ, ಇವನು ಆದಿಶೇಷನ ಮೊಮ್ಮಗ, ಯಾರಿಗೂ ಮಣಿಯುವವನಲ್ಲ,

ಯಾಕಂದ್ರೆ ಹಂಸಧ್ವಜನಾದ ನಾನೇ ಪ್ರತಿ ವರ್ಷವೂ ಕೂಡ ಇವನಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಉಳ್ಕೊಂಡು ಬಂದಿದ್ದೆ. ರಾಜ್ಯ ಬಹಳ ಸುಭಿಕ್ಷೆ ಈತನದ್ದು. ಇದೆಯಲ್ಲ

பொறையல்கே ஆத்தரு இல்லாதன ராஜ்யதி. ಶತ್ರುಗಳೇ ಇಲ್ಲ ಅವನಿಗೆ, ಪ್ರಜೆಗಳೆಲ್ಲ ಸುಭಿಕ್ಷರು, ಎಲ್ಲಿಯೂ ಕೊಲೆ ಕಳವು ಸುಲಿಗೆ ಹಾದರ ಹುಸಿ ಡೊಳ್ಳಾಸೆಗಳಿಲ್ಲ.

ನಾನಾ ಯುದ್ಧ ಕಲೆಯಲ್ಲಿ ಪಳಗಿರತಕ್ಕಂತಹ ಸೇನೆ ಇವನ ಬಳಿಯಲ್ಲಿದೆ. ಬಿಗುವ ಬಿಡುವುದು ಲೇಸು ಅರ್ಜುನ, ಸ್ವಲ್ಪ ಬಿಗು ಕಡಿಮೆ.

ಯಾರಿಗೆ ಸಾಮರ್ಥ್ಯ ಉಂಟವರ ಅಶ್ವವನ್ನು ಕಟ್ಟಿ ಯುದ್ಧಕ್ಕೆ ಬರಬೇಕು. ಸೋಲೊಪ್ಪಿಕೊಳ್ಳತಕ್ಕಂಥವರು ಕಾಣಿಕೆ ಒಪ್ಪಿಸುವುದು ಮಾತ್ರವಲ್ಲ, ಅರ್ಜುನನನ್ನ ಒಡಗೂಡಿ ಅವನಿಗೆ ಶರಣು ಹೋಗಿ ಅವನ ಅನುಯಾಯಿಗಳಾಗಿ ಅವನು ಹಿಂದೆ ಹೋಗಬೇಕು. ಕೆರಳಿತು ಮಹಾಸೇನೆ, ಒಂದು ನಿಮಿಷದೊಳವರೆ ಆಜ್ಞೆ ಕೊಟ್ಟಿದ್ದಾನೆ, ಈಗಲೇ ಅಶ್ವವನ್ನು ಬಂಧಿಸಿ ಅಂತ ಆಜ್ಞೆ ಕೊಟ್ಟ. ಸೇನೆ ಒಂದೆಡೆ ನೆರೆತಿದೆ, ಎಲ್ಲ ಸಿದ್ಧತೆ ನಡೆದು ಹೋಗಿದೆ, ಕಟ್ಟಾಜ್ಞೆಯನ್ನು ಹೊರಡಿಸಿದೆ ಎಲ್ಲೆಡೆ. ಯುದ್ಧ ಸಿದ್ಧತೆ ಆಗ್ತಾ ನಗರದ ಮಹಾದ್ವಾರಗಳು ಮುಚ್ಚಲ್ಪಟ್ಟವು, ಕಂದಕಗಳು ಮಹಾನ್ ಮೃತ್ಯುಕೂಪದಂತೆ ಬಾಯಿ ತೆರೆದು ನಿಂತಿವೆ. ಕವಚವನ್ನು ಬಚ್ಚಿಕೊಂಡು ಕಿಗ್ಗಟ್ಟಿನ ಕಠಾರಿಯನ್ನು ಕಟಿಯಲ್ಲಿಟ್ಟು ನೀಳಭೀಳವಾದ ಖಡ್ಗವನ್ನು ತೂಗಲಾರಿಸಿಕೊಂಡು ಜನನೇ ಮಾತೆಯಾದ ಚಿತ್ರಾಂಗದೆಯ ಮಹಾನ್ ಆಶೀರ್ವಾದ ಪಡೆಯಲೋಸ್ಕರವಾಗಿ ಆ ವೀರ ತರುಣ ತೇಜ ದೋಜ ಉಕ್ಕತಕ್ಕಂತಹ ಆ ವೀರ ಬಬ್ರುವಾಹನ ಬರ್ತಾ ಇದ್ದ. ಎಂಥ ಮಾತೃಭಕ್ತ, ಮಾತೆಯ ಪ್ರೇಮದ ಮಡಿಲಲ್ಲಿ ಬೆಳೆದು ಬಂದಿರತಕ್ಕಂತಹ ಕಂದನವ ಅರಮನೆ ಪ್ರವೇಶ ಮಾಡಿ ತನ್ನೆಡೆಗೆ ಬರತಕ್ಕಂತಹ ಪುತ್ರನನ್ನು ಕಂಡು ಬೆಳಿಗಾಗ ಬಂದಂತಹ ಚಿತ್ರಾಂಗದ ಬರಸೆಳೆದು ಬಿಗದಪ್ಪಿ ಮುಂಡಾಡಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನೇ ಬರೆಸಿ ಬೆನ್ನು ಸವರಿ ಕಂದ, ಏನಿದು ಯಾಕೆ ಈ ನಡೆದ ವೈಭವ ಮಗ, ನಗರಕ್ಕೇನಂತಹ ಕುಂದುಕೊರತೆ ಬಂದಿದೆ? ಆಗ ಹೇಳ್ತಂತಾಯೇ,

ಸಿದ್ಧವಾಗುವಂತೆ ಆಶೀರ್ವಾದ ಮಾಡು. ಈ ಮಾತು ಕೇಳುತ್ತಲೇ ಚಿತ್ರಾಂಗದ ಧೃತಿಗೆಟ್ಟಳು, ಕುಸಿದಳು, ಮೂರ್ಛಾಪನ್ನಳಾಗಿ ಬಿದ್ದಿದ್ದಾಳೆ. ಓಡಿ ಬಂದ ತಾಯಿ ನಿಂತಿದಮ್ಮ, ಯಾಕೆ ಭಯ, ಯಾಕೆ ಭಯ ತಾಯಿ? ಈ ವೀರ ವಬ್ರವಾಹನ ಯಾವ ಪರಾಕ್ರಮದಲ್ಲಿ ಶಂಕೆ? ಮಗನಪ್ಪಿಕೊಂಡಳು ಸಹ, ಈ ಪಾಪಕಾರಿ ಮಾಡಬೇಡ ಮಗ, ಸರಿಯಾಗಿ ವಿಚಾರ ಮಾಡು, ನನ್ನ ಮಾತು ಕೇಳು,

कर्ता दोषेण लिप्यते। ನೀವೊಬ್ಬ ಈ ಪಾಪ ಕಾರ್ಯ ಮಾಡಿದರೆ ಬಹಳ ಜನರು ದುಃಖ ಪಡಬೇಕಾಗ್ತದೆ, ಆದರೆ ಅವರೆಲ್ಲ ದುಃಖಪಟ್ಟು ಆ ಪಾಪದ ಫಲ ಮುಗಿದು ಹೋಗ್ತದೆ, ಆದರೆ ನಿನ್ನನ್ನು ಮಾತ್ರ ಪಾಪ ಬೆನ್ನಟ್ಟುತ್ತದೆ. ಅಮ್ಮ ಪಾಪ ಎಲ್ಲಿಂದ ಬಂತಮ್ಮ ಇಲ್ಲಿ? ಇದು ಕ್ಷಾತ್ರದ ಕರ್ತವ್ಯ ಅಂತ ಈ ಕೆಲಸ ಮಾಡಿದ್ದೆ, ಪಾಪ ಬಿಡಿದ ಪ್ರಶ್ನೆ ಎಲ್ಲಿ ಬಂತಾಯ? ವತ್ಸ ನನ್ನ ಮಾತು ಕೇಳು, ನೀವೊಬ್ಬನೇ ಮಗ ನನಗೆ. ಏಕೇನಾಪಿ ಸುವೃಕ್ಷೇಣ ಪುಷ್ಪತೇನ ಸುಗಂಧಿನ, ಒಂದೇ ಒಂದು ಗಿಡದಲ್ಲಿ ಒಂದೇ ಹೂ ಅರಳಿದರೂ ಕೂಡ ಸುಗಂಧದಿಂದ ಎಲ್ಲ ಕಡೆಗೆ ಕೀರ್ತಿ ಬೀರುವಂತೆ. ಕುಮಾರ ನಾನು ನಿನಗೆ ಹೇಳ್ತೇನೆ, ಕಂದ ಅರ್ಜುನ ಯಾರು ತಿಳ್ಕೊಂಡೆ, ಪಾರ್ಥ ಯಾರು ತಿಳ್ಕೊಂಡೆ, ಮುಚ್ಚಿ

ಮುಖ ಕಂದಿತು, ಹೃದಯ ಬೆಂದಿತಮ್ಮ. ನನ್ನ ತಂದೆಯ ವೀರ ಅರ್ಜುನ ತಿಳಿಯಿದಾನೆ, ನನ್ನ ಅಪರಾಧ ಕ್ಷಮಿಸಮ್ಮ. ನೀನು ನನ್ನ ಮೊದಲೇ ಹೇಳಿರಲಿಲ್ಲ ನನ್ನ ಮೇಲೆ ಸಿಟ್ಟು ಮಾಡಿದ್ದೀನಿ ಎಂಬುದಾಗಿ

ದುರಗವಂ ಕಟ್ಟಿದೆಂ ನಿಮ್ಮ ಚಿತ್ತಕ್ಕೆ ಭಾರದಿದ್ದ ಬಳಿಕ. ತನ್ನ ಸೇನೆಗೆ ಅನುಜ್ಞೆಯನ್ನು ಕೊಟ್ಟು ತಕ್ಷಣವೇ ಸೈನ್ಯ ಹಿಂದೆ ಕರೆಸಬೇಕು. ನನ್ನ ತಂದೆ ಬಂದಿದ್ದಾನೆ, ಜನ್ಮದಾತ ಬಂದಿದ್ದಾನೆ, ಅವನ ಎದುರಿಸಲಿಕ್ಕಾಗಿ ನಾನು ಹೋಗಬೇಕಾಗಿದೆ, ಸ್ವಾಗತಿಸಲಿಕ್ಕೆ ಹೋಗಬೇಕಾಗಿದೆ ಎಂಬುದಾಗಿ ಇಡೀ ನಗರವನ್ನೇ ಅಲಂಕಾರ ಮಾಡುವಂತೆ ಆಜ್ಞೆ ಕೊಡ್ತಾ ಇದ್ದಾನೆ. ನಗರ ಅಲಂಕೃತವಾಗಿದೆ, ಸಕಲ ವೈಭವದಿಂದೊಳಗೂಡಿ, ಅಮೂಲ್ಯವಾಗಿರತಕ್ಕಂಥ ವಸ್ತುಗಳಿಂದೊಳಗೂಡಿ. ತಾಯಿಯನ್ನು ಹಿಂದಿಟ್ಟುಕೊಂಡು ತನ್ನ ಜನ್ಮದಾತನಾದ ಜನಕನನ್ನು ಸ್ವಾಗತಿಸಲಿಕ್ಕಾಗಿ ಹೊರಡ್ತಾ ಇದ್ದಾನೆ. ಅಪರಾಧಕ್ಕೆ ಭಗವಂತನಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ. ಗೋಪಾಲಕೃಷ್ಣ ಭಗವಾನ್.

ಅನೇಕಾನೇಕ ದಿವ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಭಕ್ತಿಭಾವದಿಂದ ತಾಯಿಯನ್ನು ಹಿಂದುಳಿದು ಅಪಾರ ಸೈನ್ಯವನ್ನು ಎಡಬಲದಲ್ಲಿ ಕಟ್ಟಿಕೊಂಡು ಮಂಗಲ ವಾದ್ಯದೊಂದಿಗೆ ರಣಕಣಕ್ಕೆ ಬರ್ತಾರೆ. ಮಹಾವೀರನಾದ ಪಾರ್ಥ ಹಂಸಧ್ವಜನನ್ನು ಕಾಣುತ್ತಾ ಗಾಂಧೀವನ್ನು ಕೈಯಲ್ಲಿ ಹಿಡಿದುಕೊಂಡು ಶತ್ರು ಭೀಕರನಿರಬಹುದು ಅಂತ ರಣದ ಸಿದ್ಧತೆ ಮಾಡುವಾಗ ಮಂಗಲ ವಾದ್ಯ ಕೇಳ್ತಾ ಇದೆ. ಇದೇನು ವಾದ್ಯ ಗರ್ಜನೆ? ಮಂಗಳ ಕಾರ್ಯಕ್ಕೆ ಬಂದ ಹಾಗೆ ಬರ್ತಾ ಇದ್ದಾರಲ್ಲ. ಅಚ್ಚರಿಯಿಂದ ನೋಡ್ತಾ ಇರುವಂತೆ ಅರ್ಜುನ ದೂರದಲ್ಲಿ ನಿಂತಿದ್ದಾನೆ. ಬಬ್ರುವಾಹನ ರಥದಿಂದ ಕೆಳಕ್ಕಿಳಿದು ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡ್ತಾ ಪ್ರಾರ್ಥನೆ ಯಾವ ಭವ್ಯ ರೂಪವನ್ನು ಕಂಡು ಕೈ ಮುಗಿದು ಬಗ್ಗಿ, ಹೇ ತಂದೆ

ಶರಣು ಬಂಧುವರನ್ನು ಕಾಪಾಡತಕ್ಕಂಥದ್ದು ಕ್ಷಾತ್ರ ಧರ್ಮ. ತಂದೆ, ನಿನ್ನ ಮಗನ ಅಪರಾಧ ಕ್ಷಮಿಸು. ತಿಳಿದಿರಲಿಲ್ಲ, ನನ್ನ ತಾಯಿ ಈಗ ಮಾತ್ರ ಹೇಳಿದ್ಲು. ಅದಕ್ಕೋಸ್ಕರವಾಗಿ ಸಮಸ್ತ ವಸ್ತುಗಳು ನಿನ್ನದು. ಈ ರಾಜ್ಯ ಬೊಕ್ಕಸ ಭಂಡಾರ, ಈ ಪುತ್ರ ಸಹಿತನಾಗಿ ನನ್ನ ಚರಣಕ್ಕೆ ಶರಣು ಬಂದಿದ್ದಾನೆ. ನನ್ನ ಪೂಜ್ಯ ಮಾತೆ, ನಿನ್ನ ದರ್ಶನಕ್ಕಾಗಿ ಮಂಗಲ ಸುವಸ್ತುಗಳು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಜನಕ, ಕೋಪವೇ ಯಾಕಾಗಿ ನನ್ನನ್ನು ಕೆಂಡಗಣ್ಣಿಂದ ಕಾಣಿಸ್ತಾ ಇದ್ದ? ಸಂದೇಹ ಬೇಡ ಸ್ವಾಮಿ, ದುಷ್ಟಪುತ್ರನನ್ನು ಕ್ಷಮಿಸಬೇಕು. ಪಾರ್ಥನ ಹಂಸಧ್ವಜನನ್ನು ಕಂಡು ನಗುತ್ತಾನೆ. ಹೇ ಮರಾಳಕೇತನ, ಇವನೇನೋ ನೀನು ಹೇಳಿದೆ ಧೀರ, ಇವನೇನೋ ನೀನು ಹೇಳಿರ್ತಕ್ಕಂಥ ಶೂರ. ಪಾರ್ಥ ರಥದಿಂದಿಳಿದು ತನ್ನ ಮುಂದೆ ತಂದಿಟ್ಟಂತ ಅನೇಕಾನೇಕ ಸುವಸ್ತುಗಳಿಂದ ಎಡಗಾಲಿಂದ ಚಾಡಿಸಿದ್ರು ಒದ್ದುಬಿಟ್ಟ ವಸ್ತುಗಳನ್ನು. ಛೀ, ನಾಚಿಕಿಲ್ಲದವ, ಯಾರು ನೀನು ಹೇಳಿ? ಲೋಕದಲ್ಲಿ ನನಗೆ ಜನಿಸಿದಂತಹ ಪುತ್ರ ಯುದ್ಧಕ್ಕೆ ಅಂಜುತ್ತಾನೇನು? ಮೊದಲು ಕುದುರೆಯನ್ನು ಕಟ್ಟಿ ಕಾದದೆ ಬಿಡುತ್ತಾನೇನು ಯುದ್ಧದಲ್ಲಿ? ಚಿತ್ರಾಂಗದೆಯ ಮಗನಾನುವಂತೆ ಎಲ್ಲಿ ಚಿತ್ರಾಂಗದೆ? ತಾಯಿ ಹೆಸರು ಹೇಳ್ತಾ ಇದ್ದಿ, ಕ್ಷೇತ್ರದ ನೀನು ಔರಸನೇನೋ? ನನ್ನ ಹೆಸರು ಕಡಿಸ್ತಾ ಇದ್ದೀಯ, ನನ್ನ ಮಗ ಅಂತೀಯ? ಪಾಪಿ, ತೊಲಗಿಲ್ಲಿಂದ ಹಂಸಧ್ವಜಾದಿಗಳೇ ಕೇಳಿ ವಂಚಕರ ನಯದ ಮಾತು. ಕ್ಷಾತ್ರರಿಗೆ ಉಚಿತವಾಗಿರ್ತಕ್ಕಂಥದ್ದೇ ಇದು? ನನ್ನ ಮಗ ಕಂದ, ಯಾರವ ನನ್ನ ಮಗ? ಸುಭದ್ರ ತನೆಯ ಅಭಿಮನ್ಯು. ಮೊನ್ನೆ ಮೊನ್ನೆ ಯುದ್ಧದಲ್ಲಿ ಕಾದು ಸಹಸ್ರ ಸಹಸ್ರ ಸೈನ್ಯವನ್ನ ತುಂಡರಿಸಿ ಖಂಡಿಸಿ ಷಡುರಥಿಕರನ್ನು ಎದುರಿಸಿ ಅವರ ಕವಚಂದ್ರರನ್ನು ಪುಡಿ ಮಾಡಿ ಕೌರವನ 100 ಮಂದಿ ಮಕ್ಕಳನ್ನು ಕೊಂದು ಅವರ ಶವಗಳ ಹಾಸಿಗೆ ಮೇಲೆ ಮಲಗಿರತಕ್ಕಂಥ ವೀರ ಧೀರ ಅಭಿಮನ್ಯು ನನ್ನ ಪುತ್ರನೇ ಹೊರತು ನಿನ್ನಂತ ಹೇಳಿ. ಆ ವೀರಪುತ್ರ ಅಭಿಮನ್ಯು ಎಲ್ಲಿ, ಹೆಂಬೇಳಿಯಾಗಿರತಕ್ಕಂಥ ನೀನೆಲ್ಲಿ? ಬಳಿಯಲ್ಲಿದ್ದಂಥ ವೃಷಕೇತು ಹೇಳ್ತಾನೆ, ಚಿಕ್ಕಪ್ಪ ಹಾಗನ್ನಬಾರದು. ಹಂಸಧ್ವಜ ಹೇಳಿದ, ಅರ್ಜುನ ನೋಡಿ ಬಾಲಕನನ್ನ, ಅವನ ಒಲವು ನಿಲುವು ಚೆಲುವು, ಆ ನುಡಿಯುವ ಕ್ರಮ, ಧನಸ್ಸನ್ನು ಮಿಡಿಯುವ ರೀತಿ, ಇದನ್ನು ಕಂಡರೆ ಯಾರಾದರೂ ಇವನು ನಿನ್ನ ಮಗ ಅಂತ ಹೇಳಲೇಬೇಕು. ಇಲ್ವಾದ್ರೆ ಹೀಗೆ ಹೇಳುವ ಧೈರ್ಯ ಅವನಿಗೆ ಬರಲಾರದು. ಅರ್ಜುನನಂತಾನೆ, ಹಂಸಧ್ವಜಾದಿಗಳೇ ಯಾರು ಮತಿ ಕೇಳಿಸ್ತಾ ಇದ್ದೀರಿ ನೀವು? ನಯವಂಚಕ ಇವ, ಇವನ ತಾಯಿ ಚಿತ್ರಾಂಗದೆ, ಅದು ನಿಜ. ಇವನ ಈ ಸಂಪತ್ತೆಲ್ಲ ನನಗೆ ತಂದು ಕೊಟ್ಟು ನನ್ನನ್ನು ಒಲಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡುವುದು ನೋಡಿದರೆ ಇವ ಕ್ಷತ್ರಿಯರಿಗೆ ಹುಟ್ಟಿದವನೇ ಅಲ್ಲ, ನನಗಂತೂ ಅಲ್ಲವೇ ಅಲ್ಲ, ಕ್ಷತ್ರಿಯರಿಗೆ ಹುಟ್ಟಿದವನಲ್ಲ. ಚಿತ್ರಾಂಗದೆಗೆ ವೈಶ್ಯನಿಂದೆ ಸಂಭವಿಸಿದ್ದ ಪುತ್ರ ನಿವನಲ್ಲದೆ ತನಗೆ ಜನಿಸಿದೊಡೆ ಬಿಡುವೆಯ ಕ್ಷತ್ರಿಯರ ಮತಮಂ. ಸುಭದ್ರೆಗೆ ನಿಂ ಜನಿಸಿದ ಅಭಿಮನ್ಯು ತಾನೋರ್ವನೇ, ಅವನೊಬ್ಬರೇ ನನಗೆ ಮಗ, ನೀನೇನು? ವೈಶ್ಯರಿಗೆ ಜನಿಸಿರತಕ್ಕಂಥ ನಿನ್ನ ತಾಯಿ ಚಿತ್ರಾಂಗರೆ, ನರ್ತಕಿ ನಟಿ, ಕ್ಷಾತ್ರೋಚಿತವಾಗಿರತಕ್ಕಂಥ ರೀತಿಯ ನಡೆ ನುಡಿ ನಿನ್ನಲ್ಲಿ ಎಲ್ಲಿ ಕಾಣಿಸ್ತದೆ? ಆ ನರ್ತಕಿಗೆ ವೈಶ್ಯರಲ್ಲಿ ಹುಟ್ಟಿದಂತಹ ಹೇ ಹೆಂಬೇಡಿ ರಣಹೇಡಿ

ಹೋಗಾಜಿ ಎಡಗಾಲಲ್ಲಿ ಒದ್ದು ಬಿಟ್ಟಿದ್ದಾನೆ. ಕಿರೀಟ ಸಿಡಿದು ನವರತ್ನಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದು ಪೃಥ್ವಿಯ ಮೇಲೆ ಹೊರಳಾಡುತ್ತಾನೆ. ರಕ್ತ ಕುದೀತಾ ಇದೆ. ಅಮ್ಮ ನಾನು ಪಾಪಿ, ನಾನು ಹೇಳಿ ಇದಕ್ಕೆ ಒಪ್ಪತೆ. ಪತಿವ್ರತೆಯಾದ ತಪಸ್ವಿನಿಯಾದ ಅಹೋರಾತ್ರಿ ಭಗವತ್ ಚಿಂತನೆಯ ಮಕ್ಕಳಾದ ವ್ರತ ನಿಷ್ಠಳಾದ ನಿನ್ನನ್ನು ವೇಷ್ಯ ಅಂತ ಕರೆದನಲ್ಲ, ಇದಕ್ಕಿಂತ ದುಃಖ ಇದೆ. ನನ್ನಂಥ ಪುತ್ರನನ್ನು ಪಡೆದು ನಿನ್ನ ಶೀಲಗೆಟ್ಟಿದೆ ನಮ್ಮ.

ಅಧೀರನಾದ ಶೂರನಾದ ಉದಾಹರಣಾದ ಬಬ್ರವಾಹನ ತಲೆ ತಗ್ಗಿಸಿ ನಿಂತಿದ್ದಾನೆ. ಕಣ್ಣಿನ ಕಮ್ಮನಿಗೂಡಿ ನೀರು ತೊಟ್ಟಿಕ್ಕಿತು ಕೆಳಗೆ. ಕೆಲವೊಮ್ಮೆ ಅಪಮಾನದಿಂದ ಅವಳು

ಪಕ್ಷಿಗಳು ಕಂದ ಸೂಸಿದವು ನಿಮಿಷದಲ್ಲಿ ಆ ಕ್ಷಾತ್ರ ತೀರಿಸುಕ್ಕಿತು.

ಇನ್ನೊಮ್ಮೆ ಎಲ್ಲಿಯಾದ್ರೂ ನೀನು ಯಾರೇ ಆಗಿರು, ಎಂಥ ಸಾಮರ್ಥ್ಯಶೀಲನೇ ಆಗಿರು, ಪೂಜ್ಯಳಾದ ಪವಿತ್ರಳಾದ ನನ್ನ ಮಾತೆಯ ಶೀಲದ ಕುರಿತು ಮಾತು ಎತ್ತಿದ್ರೆ ನಿನ್ನ ನಾಲಿಗೆಯನ್ನು ಸಳೆದು ಕತ್ತರಿಸಿಬಿಟ್ಟಿರು ಮೂರ್ಖ. ಸೈರಿಸಿದೆನೊಮ್ಮೆ, ಒಮ್ಮೆ ಮಾತ್ರ ಸೈರಿಸ್ತೇನೆ, ಇದನ್ನು ಇನ್ನೊಮ್ಮೆ ಹೇಳಿದೆಯಾದ್ರೆ, ಹೇ ಪಾರ್ಥ, ನಿನ್ನಯ ತಲೆಯ ಕೊಂಬೆನೋ, ನಿನ್ನ ಮಾತಿಗೆ ಪ್ರತಿಫಲವಾಗಿ ನಿನ್ನ ಶಿರವನ್ನೇ ಕತ್ತರಿಸಿ, ಮಹಾಬಲ, ಹತ್ತು ಹೆಸರು ನಿನಗೆ ಎಂದಿಯಲ್ಲ, ಮಹಾಭಾರತ ಯುದ್ಧದಲ್ಲಿ ಗೆದ್ದಿದ್ದೀನೆಂದಿಯಲ್ಲ, ತೃಣ ಕೇಬಾಲ ಸಹಿತೆಂದು ಘರ್ಜಿಸಿದವು, ಪೂಜ್ಯಳಾದ ಪವಿತ್ರಳಾದ ನನ್ನ ಮಾತೆಯ ಆಶೀರ್ವಾದ ಹೊಂದಿದ್ರೆ ನಿನ್ನ ಪರಾಕ್ರಮ ತೃಣ ಸಮಾನವೆಂಬುದಾಗಿ ಧಿಕ್ಕರಿಸಿ ಕೈಯಲ್ಲಿ ಆಯುಧವನ್ನೆತ್ತಿದ ಸುಬುದ್ಧಿ, ಇವ ಪಾರ್ಥನೆ, ಇವ ನನಗೆ ತಂದೆಯೇ, ಶರಣು ಬಂದುವ ಶತ್ರುವೇ ಆದರೂ ಕೂಡ ಮಿತ್ರನಂತೆ ಕಂಡು ವರ್ತಿಸುವುದು ಕ್ಷತ್ರಿಯರ ಕರ್ತವ್ಯ. ಅಂಥಾದ್ರಲ್ಲಿ ನಮ್ಮಮ್ಮ ಹೇಳಿದ ಮಾತಿನಂತೆ ಮಂತ್ರಿ ಸುಬುದ್ಧಿ ಮಗನಿಗೆ ತಂದೆಯ ಪರಿಚಯ ಮಾಡಿಕೊಡ್ತಕ್ಕಂಥಳು ತಾಯಿ. ನನ್ನ ತಾಯಿ ಎದೆಯ ರಕ್ತವನ್ನು ಹಾಲು ಮಾಡಿ ಕುಡಿದು ಈ ಕ್ಷಾತ್ರ ಪಿಂಡ ಅವಳ ತೊದೆಯಲ್ಲಿ ತೊದಲಾಡುತ್ತಾ ಬೆಳೆದಿರತಕ್ಕಂಥ ನಾನು, ಆಕೆಯ ತೊಡೆಯಲ್ಲಿ ತೊದಲಾಡಿ ಬೆಳೆದಂತಹ ವೀರ ನಾನು, ನನ್ನ ತಾಯಿಯ ಶೀಲವನ್ನು ಶಂಕಿಸಿದ ಈತನನ್ನು ವಧಿಸುವುದು ಮಾತೃದೇವೋಭವ, ಮೊದಲನೇ ದೇವರು ನನಗೆ ತಾಯಿ, ನನಗಿದು ಕರ್ತವ್ಯ. ಹೀಗಂದು ಈಗಿಂದೀಗ ಯುದ್ಧ ಸಿದ್ಧತೆ ಮಾಡು, ಮಂಗಲವಾದ್ಯಗಳು ರಣವಾದ್ಯಗಳಾಗಲಿ, ಎಲ್ಲ ಸುವಸ್ತುಗಳು ಹಿಂದಕ್ಕೊಂಡು ಹೋಗು, ಕೊಡು ಸೇನೆಗಾಜ್ಞೆ. ಸೇನೆಗೆ ಕೈ ವೀಸ್ತಾನೆ ಬಿಚ್ಚುಕತ್ತಿಯ ಕೆಚ್ಚದೆಯ ವೀರಳು, ಇವನೇನು ಪಾರ್ಥ ತುಚ್ಛ ಅಂತ ತಿಳ್ಕೊಂಡು ಯುದ್ಧ ಕಣಿಯಾಗಿ ಮುಂದಕ್ಕೆ ಬಂದಿದ್ದಾರೆ. ಧನುವನ್ನು ಕೈಯಲ್ಲಿ ಹಿಡಿದು ಸೆಳೆಯುತ್ತಾನೆ, ಗುಡುಗು ಸಿಡಿಲು ಏಕಕಾಲದ ಸಿಡಿದಂತೆ ಭಾಸವಾಯಿತು, ಬ್ರಹ್ಮಾಂಡ ನಡುಗಿತಂತೆ. ಬಬ್ರುವಾಹನ ಪರಮಾತ್ಮನ್ ಚಿಂತಿಸ್ತಾನ, ದೇವ ಸತ್ಯ ಧರ್ಮದ ಪಕ್ಷಪಾತಿ ನೀನು, ನಿನಗೆ ಅವರು ಇವರು ಬಂಧುಗಳು ಅಂತಕ್ಕಂತಹ ಯಾವ ಭೇದ ಇಲ್ಲ, ಅನಿಮಿತ್ತ ಬಂಧು ನೀನು. ಈಗ ನನಗೆ ತಂದೆ ತಾಯಿ ಗುರು ಎಲ್ಲವೂ ನೀನೇ ಕೃಷ್ಣ, ನಮ್ಮಮ್ಮ ಹೇಳ್ತಾ ಇದ್ಲು ನಿನ್ನ ಮಹಿಮೆಯನ್ನು ನಾನು ಕೇಳಿದ್ದೆ ಎಂಬುದಾಗಿ ಭಗವಂತನನ್ನು ಚಿಂತಿಸ್ತಾ ಅರಣಸನ್ನದ್ಧನಾಗುವಾಗ ಅರ್ಜುನನಿಗೆ ಏನು ಪ್ರಬಲ ಪ್ರಾರಬ್ಧ ಕರ್ಮವೋ, ಅತ್ತಿತ್ತ ನೋಡೋದ್ರೊಳಗೆ ಗಂಡು ಗಲಿ ಬಿಜಯಂಗೆ ರಣದಲ್ಲಿ, ಆ ಯುದ್ಧರಂಗದಲ್ಲಿ ಸಿದ್ಧನಾಗಲಿತ್ತಂತ ಅರ್ಜುನನಿಗೆ ಮಂಡ್ಯಗೆರಗಿತು ಹದ್ದು, ಒಂದು ರಣಹದ್ದು ಬಂದು ಅವನ ಕಿರೀಟವನ್ನು ಮೆಟ್ಟಿ ನಿಂತಿತು. ಇದು ಅಪಶಕುನ, ಮುಂದಾಗುವ ದುರಂತವನ್ನು ತಾನೇ ತೋರಿಸಿತು. ತನ್ನಯ ರುಂಡವಿಲ್ಲದ ಮುಂಡ ಕಂಡೊಡನೆ ಬೆದರು ತಲಿ, ಅರ್ಜುನನಿಗೆ ತನ್ನ ನೆರಳೇ ತನಕ ಕಾಣಿಸ್ತದೆ, ರುಂಡವೇ ಇಲ್ಲ, ಮುಂಡ ಭಾಗ ಮಾತ್ರ ಕಾಣಿಸ್ತದೆ. ಹಿಂದೆ ಮುಂದೆ ಯಾವುದೋ ಒಂದು ಮಹಾನ್ ಚಕ್ರ ತನ್ನ ಆವರಿಸಿಕೊಂಡಾಗ ಮೃತ್ಯು ಚಕ್ರ, ಭಯವಾಗ್ತದೆ. ಯುದ್ಧ ಮಾಡಬೇಕೋ ಬೇಡವೋ, ಇದೇನು ಹಂಸಧ್ವಜನಂದ ಪಾರ್ಥ, ನೀನೊಬ್ಬ ಪರಮ ಭಾಗವತನಿಗೆ ಭಗವದ್ಭಕ್ತನಿಗೆ ಅಪಚಾರ ಮಾಡಿದ್ದಿ, ಸರಿಯಾಗಿ ವಿಚಾರ ಮಾಡು. ಪತಿವ್ರತೆಯೋರ್ವಳನ್ನು ತಿರಸ್ಕಾರ ಮಾಡಿದ್ದಿ, ನಿನ್ನ ಪೂರ್ವ ಚರಿತ್ರೆ ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೋ. ಧಿಕ್ಕರಿಸಿದ ಅರ್ಜುನ, ಇದೇನು ಮಹಾ, ನನ್ನ ಎದುರು ನಿಲ್ಲುವ ಸಾಮರ್ಥ್ಯ ಈ ಸಾಮಾನ್ಯ ಬಾಲಕನಿಗಿಲ್ಲಿಂದ. ಹೀಗಂದು ಅರ್ಜುನ ಅಕ್ಷಯ ಬಾಣಗಳನ್ನು ಸುರಿದ, ಗುರಿಡುವಾಗ ಹತ್ತಾದರೆ, ಜುಗಿಯುವಾಗ ನೂರಾದರೆ,
ಮುಟ್ಟುವಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶತ್ರುವನ್ನು ಮುಟ್ಟಿ ಅವರನ್ನು ಕ್ಷತವಿಕ್ಷತವಾಗಿಸ್ತಕ್ಕಂಥ ಬಾಣಗಳು ಹೊಡೆದರೆ ಬಬ್ರುವಾಹನ ಅವುಗಳನ್ನು ಮಧ್ಯ ಮಾರ್ಗದಲ್ಲೇ ಕತ್ತರಿಸಿ ಚೆಲ್ಲಿದ್ದ. ದ್ರೋಣಾಚಾರ್ಯರು ಕಲಿಸಿದಂಥ ಎಲ್ಲ ಮಂತ್ರಶಸ್ತ್ರಗಳು ಅರ್ಥ ಆಯಿತು. ಶಿವನೇ ಒಲಿದು ಕೊಟ್ಟಂಥದ್ದು ವ್ಯರ್ಥದ ಅರ್ಥ. ಇಂತಿಂತಹ ಬಾಣಗಳು ವ್ಯರ್ಥವಾಯಿತಲ್ಲ, ಶಿವನೇ ಈ ಶತ್ರುವನ್ನು ಹೇಗೆ ಎದುರಿಸಲಿ? ಕಾಮರೂಪದ ಜ್ವಾಲಾಮುಖಿಯಂತಿರತಕ್ಕಂತಹ ಮಹಾನ್ ಶಕ್ತಿ ಕೈಯಲ್ಲಿಟ್ಟುಕೊಂಡು ಶಿವನನ್ನು ಸ್ತುತಿಸುತ್ತಾರೆ. ಹೇ ದೇವದೇವ, ಒದಗಿಸು ನಿನ್ನ ಶಕ್ತಿ ನನಗೆ ಮೃತ್ಯುಂಜಯ.

ಬಬ್ರವಾಹನ ಪರಾಕ್ರದ ಮುಂದೆ ಎಲ್ಲ ಶಕ್ತಿಗಳು ಕುಂದಿದವು ಏಕ ಪ್ರಕಾರ. ಪಾರ್ಥನು ಎಲ್ಲ ದಿಗ್ದೇವತೆಗಳನ್ನು ಪ್ರಾರ್ಥಿಸುತ್ತಾರೆ. ಇಂದ್ರಾದಿ ದೇವತೆಗಳು ಅಂಗೀರಸಾದಿ ಮುನಿಗಳು ಮರುಗಿದರಂತೆ ಅರ್ಜುನನಿಗೆ ಅಂತಹ ಸ್ಥಿತಿ ಇದೆ. ಮೋಡಗಳು ಕೆನ್ನೀರು ಸುರಿಸುತ್ತಾ ಇವೆ, ಉಲ್ಕಾಪಾತವಾಗಿದೆ, ಭೂಮಿ ಕಂಪಿಸಿದೆ, ಸುಂಟರಗಾಳಿ ಸುಳಿಯುತ್ತಾ ಇದೆ, ಕಮಟವೆದೆ ಬಿರಿಯಿತು, ಮೇರು ಪರ್ವತ ಬೇರು ಸಹಿತ ಕಿತ್ತು ಬರುತ್ತದೋ ಎಂಬಂತಾಯಿತು. ದಿಗ್ದಂತಿಗಳು ದಿಕ್ಕುಗಟ್ಟುವಂತೆ ಏಕ ಪ್ರಕಾರ ಕೈಲಾಸವೇ ನಡುಗುವಂತಾಯಿತು. ಇದನ್ನು ನೋಡ್ತಾರೆ ಅರ್ಜುನ, ದಿಕ್ಕೆಟ್ಟ, ಇದೇನು ಭಂಡನಾದೇನೋ? ಹೇ ವೃಷಕೇತು, ಏನೋ ನನ್ನ ಪಾಪದ ಫಲ ಬೆನ್ನಟ್ಟದಂತಿದೆ ಕಂದ. ಭಂಡನಾದೇನು ಪೋದು ಕರ್ಣಜ, ಕಂಡು ಅಣ್ಣಗೆ ಬೇಳು. ಯುಧಿಷ್ಠಿರನಿಗೆ ಹೇಳು, ಯಜ್ಞ ದೀಕ್ಷೆ ಕೈಕೊಂಡು ಕೂತಿದ್ದಾನಲ್ಲಿ, ಪಾರ್ಥನು ನಿನಗೆ ಕೊಟ್ಟ ಮಾತು ನಡೆಸಲಿಕ್ಕಾಗಲಿಲ್ಲ, ಈ ಕ್ಷುದ್ರನೊಬ್ಬನನ್ನು ಸೋಲು ಅನುಭವಿಸ್ತಾನೆ, ಯಜ್ಞಾಶ್ವ ಹಿಂದಕ್ಕೆ ಸಿಗುವ ಹಾಗಿಲ್ಲ. ಪಾರ್ಥನು ಉಂಡ ಮನೆಗೆರಡೆಣಿಸಿದ ಧೂರ್ತ

ಪ್ರಾರ್ಥನೆಗೆ ಮರಣ ಭೀತಿ ಉಂಟಾಯಿತು. ಆಗಲೇ ವೃಷಧ್ವಜ ಹೇಳ್ತಾರೆ, ನಾವು ಹೋಗ್ತೀವಿ ಯುದ್ಧಕ್ಕೆ, ಹೆದರ ಬೇಡ, ಭಯಪಡಬಾರದು. ವೃಷಕೇತು ಕ್ಷಣ ಮಾತ್ರದಲ್ಲಿ ಬಬ್ಬಲು ವಾಹನ ಬಾಣಕ್ಕೆ ಎರವಾದ. ತನ್ನ ಕಣ್ಣು ಮುಂದೆ ಕರ್ಣ ತನಯನ ಮರಣವನ್ನು ಕಂಡು ಆ ಶವವನ್ನೆತ್ತಿಕೊಂಡು ಅಪ್ಪಿಕೊಂಡು ಅಳತಾ ಇದ್ದಾನೆ ಅರ್ಜುನ. ಪ್ರದ್ಯುಮ್ನ ಅನಿರುದ್ಧಾದಿಗಳು ಮುಂದಕ್ಕೆ ಹೋದರು, ಅನುಸಾಲ್ವಾದಿಗಳು ಸೋತು ಹಿಂದಕ್ಕೆ ಬಂದರು. ಅನಿರುದ್ಧ ಪ್ರದ್ಯುಮ್ನಾದಿಗಳು ಮೂರ್ಛೆ ಹೊಂದಿದ್ದಾರೆ. ಕೃತವರ್ಮ ಕಂಗಾಲಾದ, ಸಾತ್ಯಕ್ಕೆ ಸೋತು ಹೋದ. ಪಾರ್ಥನನ್ನು ಹಳೆಯಿತಾ, ನನ್ನ ತಾಯಿಯನ್ನು ವೇಶ್ಯ ಅಂತ ನಿಂದೆ ಮಾಡಿದೆಯಾ, ನರ್ತಕಿ ಅಂತ ಹೇಳಿದೆ ಪಾಪಿ, ಹಿಡೀ ಕೈಯಲ್ಲಿನ ಗಾಂಧೀವನ್ನ, ಭೀಷ್ಮ ದ್ರೋಣಾದಿಗಳು ಗೆದ್ದೆ ಮೇಲೆ ನನ್ನ ಅಹಂಕಾರ, ಮುಂದಕ್ಕೆ ಬಾರೆಂಬುದಾಗಿ ಬಬ್ರವಾಹನ ಕರ್ಕಶವಾದ ಮಹಾಬಾಣವನ್ನು ಗುರಿಯಿಟ್ಟು ಸೆಳೆದು ಹೊಡೆಯುತ್ತಾರೆ. ಯಾರದು ಇದ್ರೆ ನಿಂತ ಪೃಥಿವಿ ಪಾಲಕ ಕೇಳು, ಆ ಹೊಡೆದ ಬಾಣಕ್ಕೆ ಉರುಳಿ ಬಿತ್ತಂತೆ ಪಾರ್ಥನ ಯಾವ ಶಿರಸ್ಸು. ಪೃಥ್ವಿ ಪಾಲಕ ಕೇಳು ಮಹಾಶಿರ, ಆ ಕತ್ತು ಕತ್ತರಿಸಲ್ಪಟ್ಟು ರುಂಡವು ಸಿಡಿಯುವಾಗ ಸ್ತುತಿಸಿ ಕೇಶವ ಮಾಧವ ಯನುತಲಕ್ಷಿತಿಗೆ, ಕೇಶವ ಮಾಧವ ಅಂತ ಪರಮಾತ್ಮನ ಕರೆಯಿತ. ಕರ್ಣದ ನೊಡನೆ ಬಿತ್ತುದು ಮೋಹ ಪಾಶದಲ್ಲಿ, ಅರ್ಜುನ ರುಂಡ ಒಂದಳೆ ಮುಂಡ ಒಂದಳೆ ಆಗಿಬಿಟ್ಟಿದೆ. ಆ ಮುಂಡವು ಹೊರಳತಾ ಹೊರಳತಾ ಹೊರಳತಾ ಹೋಗಿ ಆ ಪೂರ್ವ ಮೋಹದಿಂದ ಅಲ್ಲಿ ಬಿದ್ದಂತಹ ಆ ವೃಷಧ್ವಜನ ವೃಷಕೇತುವಿನ ಆ ಶವವನ್ನು ಅಪ್ಪಿಕೊಂಡಂತೆ. ವ್ರತ ಭಯಂಕರ ಪಾರ್ಥ, ನಾನಾ ನಿಷ್ಠಾವಂತನಲ್ವೇ, ಪರಮ ಪುಣ್ಯ ಪುರುಷ, ಯಾಕಿವನು ಹೀಗಾಯಿತು? ಭಾಗೀರಥಿಯ ಶಾಪದಿ, ಹಿಂದೆ ನೀಲಧ್ವಜನ ಪತ್ನಿಯಾದ ಜ್ವಾಲೆ ಸೇರು ತೀರಿಸಿಕೊಳ್ಳಲು ಸ್ಥಿರವಾಗಿ ಗಂಗೆಯನ್ನು ದಾಟಲು ಬಂದಾಗ ಆ ಗಂಗೆಯನ್ನ ಹಳಿದು, ನೀನು ಮಕ್ಕಳಿಲ್ಲದವಳು, ನಿನ್ನ ಮಗನಾದ ಭೀಷ್ಮನನ್ನ ಆಯುಧ ಕೆಳಗಿಳಿಸಿದವನನ್ನ ನಿರಾಯುಧನನ್ನ ಅರ್ಜುನ ಹೊಡೆದುಕೊಂದ ಅಂತ ಗಂಗೆಯ ಪುತ್ರಶೋಕವನ್ನ ಮತ್ತೆ ಕೆರಳಿಸಿ ಆಕೆಯ ಮೂಲಕ ಅರ್ಜುನನಿಗೆ ನಿನ್ನ ಮಗನಿಂದಲೇ ನಿನಗೆ ಸಾವು ಬರಲಿ ಅಂತ ಶಾಪ ಕೊಡಿಸಿದ್ದಳು ಆ ಜ್ವಾಲೆ. ಆ ಗಂಗೆ ಕೊಟ್ಟ ಶಾಪ ಇಂದು ವ್ರತ ಭಯಂಕರ ಪಾರ್ಥ ಭಾಗೀರಥಿಯ ಶಾಪದಿ, ಕಾರ್ತಿಕ ಏಕಾದಶಿಯ ಕುಜವಾರದಲ್ಲಿ ಮಡಿದನು ವಂಶದ್ರುಮದಂತೆ. ಕಾರ್ತೀಕ ಶುದ್ಧ ಏಕಾದಶಿ ಮಂಗಳವಾರದ ದಿನ ಅವನ ಶಿರ ಕೆಳಕುರುಳಿತು. ಬಬ್ರವಾಹನ ಬಾಹುವನ್ನು ಚಪ್ಪರಿಸಿಕೊಂಡ, ಇವ ತಂದೆಯೋ ಹಂದೆಯೋ ಕೊಂದೆಯೋ ಅಂತ ಕೇಳುವವರು ಯಾರು ನನ್ನನ್ನು? ನನ್ನ ಅಮ್ಮನಿಗೆ ಇದನ್ನು ಕಂಡು ಸಂತೋಷವಾಗಬೇಕು. ಪೂಜ್ಯಳಾದ ನನ್ನ ಮಾತೆಯ ಶೀಲವನ್ನು ಶಂಕಿಸಿದವನಿಗೆ ಯೋಗ್ಯ ಶಿಕ್ಷೆ ಕೊಟ್ಟೆ ಅಂತ ತಾಯಿಯನ್ನು ಕರೆತಂದು ತೋರಿಸ್ತಾರೆ. ಚಿತ್ರಾಂಗದ ಉರುಳಿ ಬಿತ್ತಳು, ಅಯ್ಯೋ ತಂದೆಯನ್ನು ಕೊಲೆ ಮಾಡಿದೆಯಾ? ಪತಿಯ ಶಿರವನು ಕಂಡು ಚಿತ್ರಾಂಗದೆಯು ಧೊಪ್ಪನೆ ಕೆಡಹೂತವನಿಗೆ

ಚಿತ್ರಾಂಗದೆಯು ಶಿರದಲ್ಲಿ ಮೈಯ ಚಾಚುತ ಸುತನು ಕಂಠಕನಾದನೆ ಅಕಟ ಕಟಯನಗೆಲ್ಲು ಮಗನನ್ನು ಕಂಡ್ರು ಹೇ ಪಾಪಿ ಈ ತನಕ ಪತಿ ಎಲ್ಲೋ ದೂರದಲ್ಲಿದ್ದಾನೆ ಎಂದು ಸಂತೋಷದಲ್ಲಿ ಕಾದುಕೊಂಡಿದ್ದೆ.

ಪುಣ್ಯದ ಕಾರ್ಯ ಮಾಡಿದ್ಯೋ ಬಾಬಿ. ತಂದೆಯನ್ನು ಕೊಂದ ಖಡ್ಗ ತೆಗಿ ನನ್ನನ್ನು ಮತ್ತು ಉಲೂಪಿ ಇದ್ದಳನ್ನು ಸಾಕಿದವಳು. ನಾವಿಬ್ಬರೂ ಪ್ರಾರ್ಥನೆಯಾವ ಬಂಧುತ್ವದಿಂದ ಸುಖಪಟ್ಟವರು. ನಮ್ಮಿಬ್ಬರನ್ನು ಕತ್ತರಿಸು ಮಗ, ನಿನ್ನ ಪುಣ್ಯ ಕಾರ್ಯಕ್ಕೆ ಜಯವಾಗಲಿ. ಹೀಗಂಬಾಗ ತಾಯಿಯ ದುಃಖವನ್ನು ಕಾಣಲಾಗದೆ ಪಾದಕ್ಕೆ ಕರಗುತ್ತಾರೆ. ನನ್ನ ಅಪರಾಧ ಏನಾಯಿತು ಹೇಳು. ಹೀಗೆ ಚಿಂತಿಸುವಾಗ ಉಲೂಪಿ ಅಂದಳು, ಕಾರ್ಯ ಮೀರಿದೆ ಮಿಂಚಿದೆ, ಇನ್ನು ಚಿಂತಿಸಿ ಪ್ರಯೋಜನವಿಲ್ಲ. ಈಗಿಂದೀಗ ಪುಂಡರೀಕನೆಂಬ ಸರ್ಪರಾಜನನ್ನು ಕಳುಹಿ ನಾಗಲೋಕಕ್ಕೆ ಹೋಗಿ ಇವನ ಅಜ್ಜನಾದ ನಮಗೆ ತಂದೆಯಾದ ಆದಿಶೇಷನ ಬಳಿಯಲ್ಲಿರತಕ್ಕಂಥ ಸಂಜೀವನ ಮಣಿಯನ್ನು ತಂದು ಇವನ್ನು ಬದುಕಿಸಬೇಕು. ಅವರ ಕೊಡಲೊಪ್ಪದಿದ್ದರೆ ಆಗಲೇ ತಾಯಿಯ ಪಾದಕ್ಕೆ ಕರಗುತ್ತಾ ಇದೆ. ಸಂದೇಹ ಬೇಡ ಅಂತ ಬಂದು ಪಾತಾಳಕ್ಕಿಳಿದಂಥ ಆ ವೀರ ಬಬ್ರುವಾಹನ ಆ ಮಣಿಯನ್ನು ಕೊಡಲೊಪ್ಪದೇ ಇರತಕ್ಕಂಥ ನಾಗಲೋಕದ ಭೀಕರವಾದ ವಿಶಿಷ್ಟ ಸರ್ಪಗಳಲ್ಲಿ ಜಗಳಾಡ್ತಾರೆ. ಆ ಯುದ್ಧದಲ್ಲಿ ಜಯ ಹೊಂದಿ ಅತಿ ಪಾವನವಾದಂತಹ ಮಣಿಯನ್ನು ತಂದು ವಿರೋಧ ಮಾಡತಕ್ಕಂಥ ಧೃತರಾಷ್ಟ್ರನೆಂಬ ಸರ್ಪರಾಜರನ್ನೆಲ್ಲ ಗದರಿಸಿ ತಂದೆಯನ್ನ ಜೊತೆಯಲ್ಲಿ ವೃಷಕೇತುವನ್ನ ಮಣಿಯ ಸ್ಪರ್ಶದಿಂದ ಬದುಕಿಸಿದರೆ ಮನಸ್ಸಿನಲ್ಲಿ ಮಾತ್ರ ದುಃಖ ಉಂಟಾಯಿತು.

ಮಹಾವಿಕ್ಕ ಸರೂಪರು ಎರಗಿದಂತಹ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಿಗಿದಪ್ಪಿದ್ರಂತೆ ಬಬ್ಬರು ವಾಹನನ. ಪಿತೃವದೆಯ ದೋಷ ನನಗಿಲ್ಲ, ಯಾಕಂದರೆ ಪಿತ್ರಾಂತರಾಗಿರ್ತಕ್ಕಂಥ ವಾಸುದೇವ ನಾನೇ ನಿನಗೆ ಅನುಗ್ರಹ ಮಾಡಿದ್ದೇನೆ, ನಿನ್ನಂಥ ಪಿತೃಭಕ್ತಿ ಇನ್ನೆಲ್ಲೂ ಇಲ್ಲ, ಇದೆಲ್ಲ ನಡೆದುದು ಪ್ರಾರಬ್ಧಕ್ಕನುಗುಣವಾಗಿ ಅಂತ.

ಅವಶ್ಯಂ ಅನುಭೋಕ್ತವ್ಯಂ ಪ್ರಥಮ ಕರ್ಮ ಶುಭಾಶುಭಂ. ಆದರೂ ಆ ಪ್ರಾರಬ್ಧ ಮುಗಿಯಿತೋ ಪರಮಾತ್ಮನ ದಿವ್ಯ ಅನುಗ್ರಹವಾಗಿದೆಯಂತೆ. ಅವ ಪಿತೃಭಕ್ತ ಬಬ್ರುವಾಹನ, ಪಿತೃ ವಧೆ ಮಾಡಿದುದು ಆ ಅರ್ಜುನನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಈ ನಿತ್ಯ ಬೋಧೆಯನ್ನು ಶ್ರೀಕೃಷ್ಣ ಪರಮಾತ್ಮ ಕರುಣಿಸಿ ಯಾರು ಈ ಮಂಗಲ ಕಥೆಯನ್ನು ಕೇಳುತ್ತಾರೋ ಭಗವಂತನ ಲೀಲಾಮಯವಾದುದು, ಅವರಿಗೆ ಸಕಲ ಇಷ್ಟ ಸುಖ ಆನಂದ ಮಂಗಲಗಳು ಉಂಟಾಗ್ತಾವೆ ಅಂತ ಜ್ಞಾನಿಗಳು ಕೊಂಡಾಡಿದ್ದಾರೆ. ಹಾಗೆ ಭಗವಂತನಿಗೆ ಸಮರ್ಪಣೆ ಮಾಡೋಣವಂತೆ ಕಥಾ ಕಸು.

0: ಇದುವರೆಗೂ ಸಂತ ಶ್ರೀ ಭದ್ರಗಿರಿ ಅಚ್ಯುತ ದಾಸರ ಕಂಠಸಿರಿಯಲ್ಲಿ ಪಿತೃಭಕ್ತ ಬಬ್ರುವಾಹನ ಎನ್ನುವ ಹರಿಕತೆಯನ್ನು ಕೇಳಿದಿರಿ. ಎಲ್ಲರಿಗೂ ಧನ್ಯವಾದಗಳು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಮತ್ತೊಬ್ಬರ ಪಾತ್ರಿ ಭಯದಿ ಹೆಸ್ತಗೆ ನರಿಯಂತೆ ನಟಿಸಿ ನರಿಯಿತ್ತ ಮಣಿಯ ನೆಸ್ತ ಎತ್ತಿಕೊಂಡು ಓಡಿದ ಚೀಟಿ ನರವೆಯಿಂದ

ಸ್ಫೂರ್ತ ಸತ್ರಾಜಿತನು ಆರ್ತತ್ರಾಣ ಪರಾಯಣನಾದ ಶ್ರೀಕೃಷ್ಣನನ್ನು ದೂಷಿಸಲು ಆ ಪುರುಷೋತ್ತಮನು ತಾನು ಯಾವತ್ತೂ ಮಾಡದ ಕಾರ್ಯಕ್ಕಾಗಿ ಈ ರೀತಿ ಸಲ್ಲದ ಅಪವಾದ ಬಂದಿತಲ್ಲ ಎಂದು ಲೀಲಾಧರ ಹಾಸ ಸುಂದರವದನಾರವಿಂದನಾಗಿ ನವರತ್ನಾಲಂಕೃತ ಹಂಸತೂಲಿಕಾ ಕಲ್ಪದಲ್ಲಿ ಹಾಯಾಗಿ ಮಲಗಿರುವ ವೇಳೆಯಲ್ಲಿ

0: ಹಂಸೆಯಂತೆ ನಡೆಯುತ್ತ ಅಲ್ಲಿಗೆ ಆಗಮಿಸಿ ಸ್ವಾಮಿಯನ್ನು ಸಮೀಪಿಸಿ,
1: ಸ್ವಾಮಿ

ಸಹಜವಾಗಿ ಪರಿತಪಿಸುತ್ತಿರುವ ರುಕ್ಮಿಣಿಯನ್ನು ಕಂಡು ಕಿರುನಗಿನಕ್ಕೂ ಇಂದಿರಾರಮಣ ಅರವಿಂದ ಲೋಚನನು ಹೇಳಿದ ನುಡಿಗಳು. ಏನು ಅಂಬೋಣ ಅಂದ್ರೆ, ಇಂದು ಮುಖಿ ರುಕ್ಮಿಣಿಯೇ ಅಂದೊಂದು ದಿನ ಚೌತಿ ಚಂದ್ರನನು ವೀಕ್ಷಿಸಿದೆ ಕ್ಷೀರಪಾತ್ರೆಯೊಳು. ವೀಕ್ಷಿಸಿದೆ ಅಂದೆ ಈ ಅಪವಾದ ಬಂದು ಹೆಗಲೇರಿದು ನೊಂದು ನಿಂದಿಸೆ ವಿಧಿಯ ಫಲವೇನು ಹೇಳು. ಶ್ರೀಮದ್ರವಾ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತಾ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ? ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಇವತ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಹಲೋ ವರಲ್ಲಿ.

ನಗು ಅಂತರವೆಲ್ಲಿದೆ, ಕೆಲಗು ನಿನಗು ಅಂತರವೆಲ್ಲಿದೆ, ಅಂತರಂಗಗಳು ಒಂದಾಗ

के स्वर मेरे ये संगीत।

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
5: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
10: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
9: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
11: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
15: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
14: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
15: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
14: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
16: LIC ಹರ್ ಪಲ್ ಆಪ್ಕೆ ಸಾಥ್.
17: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ.
6: ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವುದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಆಗಲೇ ಹೇಳ್ತಾ ಇದ್ದೆ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅನ್ನೋದನ್ನು ತಿಳಿಸ್ತೀನಿ ಅಂತ ಹೇಳಿ. ಸೊ ಹಾಗಿದ್ರೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ಗಳು ಬಂದಿದೆ ಅಂತ ಹೇಳಿ ನೋಡೋಣ. ರೇಡಿಯೋ ಶಿವಮೊಗ್ಗ ನಿಲಯದಿಂದ ಮೂಡಿ ಬರುವ ಎಲ್ಲ ಕಾರ್ಯಕ್ರಮಗಳು ನನಗೆ ಇಷ್ಟವಾಗುತ್ತದೆ, ತಪ್ಪದೇ ಕೇಳುತ್ತೇವೆ ಅಂತ ಹೇಳಿ ಅನಂತರಾಜು ಗೊರ್ಲಡುಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನನಗೆ ಕಥೆಯ ಕಾರ್ಯಕ್ರಮ ತುಂಬ ಇಷ್ಟ, ಹಾಗೆ ಚಿತ್ರಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬರುತ್ತದೆ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಪಸಾಗರ ಹೆಚ್ ಪಿ ಹಳ್ಳಿ ವಿಜಯನಗರ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ಶ್ವೇತಾ ಮೇಡಮ್ ನಡೆಸಿಕೊಟ್ಟಂತಹ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಹಳೆಯ ಹಿಂದಿ ಚಿತ್ರಗೀತೆಯನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಧುರ ಗಾನ ಕಾರ್ಯಕ್ರಮ ಸೊಗಸಾಗಿತ್ತು, ಕಾರ್ಯಕ್ರಮ ನಡೆಸಿಕೊಟ್ಟ ಹೊಳ್ಳಾರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಭಾವಬಾನುಲಿ ಕಾರ್ಯಕ್ರಮಕ್ಕೆ ಮೂಡಿಗೆರೆ ನಿಡುವಾಳಿಯಿಂದ ಐತಪ್ಪ, ಈ ವಾರ ಪ್ರಸಾರವಾದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ, ಅದರಲ್ಲೂ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ನನಗೆ ತುಂಬ ಖುಷಿ ಕೊಡುತ್ತೆ, ಎಲ್ಲ ಕಾರ್ಯಕ್ರಮ ನನಗೆ ಅಚ್ಚುಮೆಚ್ಚು, ನಮಸ್ಕಾರ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಜಾನಪದ ಕಾರ್ಯಕ್ರಮ ಶ್ರೀಮತಿ ಕಮಲಮ್ಮ ಒಳ್ಳೆಯ ಧ್ವನಿ ಚೆನ್ನಾಗಿ ಮೂಡಿ ಬರುತ್ತಿದೆ ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಜಾನಪದ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಗೀತೆಗಳು ಅದ್ಭುತ, ಪ್ರಸಾರ ಮಾಡಿದ ಪವಿತ್ರ ಮೇಡಮ್ಗೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಉಡುಪಿ ಜಿಲ್ಲೆ ಸಾಲಿಗ್ರಾಮ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಕಮಲಮ್ಮನವರ ಜಾನಪದ ಗೀತೆಗಳ ಗಾಯನ ಮತ್ತು ಅವುಗಳ ಅರ್ಥ ತುಂಬ ಚೆನ್ನಾಗಿ ಅರ್ಥೈಸಿದ್ರು, ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಬೆಂಗಳೂರಿನ ಕಾತ್ಯಾಯಿನಿಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಕೃಷಿನಗರದ ಕುಸುಮ ಅವರು ಕನ್ನಡ ವರ್ಣಮಾಲೆಯಿಂದ ಹಾಡುವ ಹಾಡು ಟಾಪಿಕ್ ಬೆಂದಾಸ್ ಲೈವ್ನಲ್ಲಿ ತುಂಬ ಚೆನ್ನಾಗಿದೆ, ವಿಶೇಷ ಕಾರ್ಯಕ್ರಮ ಸೊಗಸಾಗಿ ನಡೆಸಿಕೊಟ್ರಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೂಪರ್ ಕಾರ್ಯಕ್ರಮ ಅಂತ ಹೇಳಿ ತಿಳಿಸಿದರೆ. ಶಾಂತ ಅವರು ನೀವು ಸಖತ್ತಾಗಿ ನಡೆಸಿಕೊಟ್ರಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅರ್ಪಿತಾ ಅವರ ವರ್ಣಮಾಲೆ ಅಕ್ಷರಗಳಲ್ಲಿ ಅವರು ಹೇಳುವ ಅಕ್ಷರಕ್ಕೆ ಹಾಡನ್ನು ಹಾಡಬೇಕು, ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು, ಕಾರ್ಯಕ್ರಮ ನಡೆಸಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಲಕ್ಷ್ಮೀ ಪ್ರಭಾಕರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಬಿಂದಾಸ್ ಕಾರ್ಯಕ್ರಮ ವಿಷಯ ಭರಪೂರ ಮನೋರಂಜನೆಯನ್ನು ನೀಡಿತು, ವಿಷಯ ಚೆನ್ನಾಗಿದೆ, ಅರ್ಪಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಹಾಗೆ ನಿರೂಪಕರಿಗೆ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ತಾವು ನಡೆಸಿಕೊಟ್ಟ ಗೋಮಾತೆಯ ವಿಶೇಷತೆಯ ಕುರಿತು ಅದರಿಂದ ಪಡೆಯುವ ಲಾಭದ ಬಗ್ಗೆ ವಿಷಯವನ್ನು ತಿಳಿಸಿಕೊಟ್ರಿ, ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ನಿರೂಪಕರಿಗೆ ನಮಸ್ಕಾರ. ಪುರಿ ಜಗನ್ನಾಥ ದೇವಾಲಯದ ಕುರಿತು ಮಾಹಿತಿ ಅದ್ಭುತ ರೀತಿಯಲ್ಲಿ ಮೂಡಿ ಬಂತು, ರಕ್ಷಿತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಸುಲೋಚನಾ ಶ್ರಾವಣಿಯವರು 9:00 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಫಾಸ್ಟ್ ಫ್ಯೂರಿಯಸ್ ಬುಕ್ಸ್ ಅದರಲ್ಲಿರುವ ಎರಡು ಕಥೆಯನ್ನ 70% ಮಾತ್ರ ಮುಂದುವರಿಸಿ ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಬಿಟ್ಟಿರುವ ನಿರೂಪಣೆ ಮಾಡಿದ ಭಾರತಿ ಮೇಡಮ್ನವರಿಗೆ ಮತ್ತು ಆರ್ಜೆ ಮಹಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಇಂದಿನ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂತು, ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು, ಎಲ್ಲ ಮಾತುಗಳು ಸೂಪರ್ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿ ಇಂದ ಕೆಂಪಣ್ಣ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಚೌಧರಿ ಕಲಬುರ್ಗಿ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಜೋಕೂರು ಗ್ರಾಮದಿಂದ ಮಂಗಳವಾರ 5:00 ಪ್ರಸಾರವಾದ ಭಕ್ತಿಗೀತೆಗಳು ಇಷ್ಟವಾದವು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಹಾಗೆಯೇ ಇವರು ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಇಷ್ಟವಾದವು, ಕಾರ್ಯಕ್ರಮ ನಡೆಸಿಕೊಟ್ಟ ಪವಿತ್ರ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ. ಮುಂಜಾನೆಯ ಪ್ರಸಾರವಾದ ಡಾಕ್ಟರ್ ವಿಷಯ ತಾವು ತಿಳಿಸಿದ್ದು ತುಂಬ ಅದ್ಭುತವಾಗಿದೆ, ಹಾಗೆ ಅದರಲ್ಲಿ ಮೂಡಿ ಬಂದಂತಹ ಗೀತೆಗಳು ತುಂಬ ಅದ್ಭುತವಾಗಿತ್ತು, ಬೇಂದ್ರೆ ಬರೆದಿರುವ ಬಿಆರ್ ಛಾಯಾ ಹಾಡಿರುವ ಒಂದು ಗೀತೆ ಅದ್ಭುತವಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕೆಂದೇಗೌಡ ಅವರು ಪ್ರೋಗ್ರಾಮ್ ಸೂಪರ್ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆಯೇ ಆಸ್ಟ್ರೇಲಿಯಾದ ವಿವೇಕ್ ರೈ ಅವರು ಟುಡೇ ದ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಆಫ್ ಆನವೇರಿ ಮುರಾರ್ಜಿ ಸ್ಕೂಲ್ ಪಾರ್ಟಿಸಿಪೇಟೆಡ್ ವಂಡರ್ಫುಲ್ ಇನ್ ದಿ ಟೆಲಿಕಾಸ್ಟ್ ಆಫ್ ಸ್ಕೂಲ್ಸ್ ಪ್ರತಿಭಾ ಅಂಗಳ ಪ್ರೋಗ್ರಾಮ್ ವಿತ್ ದಿಸ್ ಕೈಂಡ್ ಆಫ್ ಎನ್ಕರೇಜ್ಮೆಂಟ್ ಚಿಲ್ಡ್ರನ್ಸ್ ಲರ್ನಿಂಗ್ ಪ್ರೋಗ್ರಾಮ್ಸ್ ವೆರಿ ವೆಲ್ ದ ಪ್ರೋಗ್ರಾಮ್ ವಾಸ್ ಎಕ್ಸಲೆಂಟ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ರೇಡಿಯೋ ಶಿವಮೊಗ್ಗ ಆ್ಯಂಡ್ ಆಲ್.

ಪಾಟೀಲ್ ಅವರು. ಬಿಂದಾಸ್ ಮಾರ್ನಿಂಗ್ ಬುಧವಾರದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ವಚನ ವಿಹಾರದಲ್ಲಿ ವಚನಗಳಲ್ಲಿ ಮಾನವೀಯ ಮೌಲ್ಯದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ರು ಮತ್ತು ವಚನ ಇಂಪಾಗಿದ್ದವು, ಪವಿತ್ರ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ.

ಪರೋಡಿಗೆ ಏನು ಗೊತ್ತು, ಪ್ರೀತಿ ಪ್ರೇಮ ಅನ್ನೋದು ಯಾವ ಪಕ್ಷಿ ಹೆಸರು ಅಂತ. ಟೈಮ್ ಪಾಸ್ಗೆ ದಾದಾಗಿರಿ ಮಾಡಿಕೊಂಡು, ಬೀಡಿ ಎಳ್ಕೊಂಡು, ಚಾ ಕುಡ್ಕೊಂಡು, ರಾತ್ರಾದರೆ ಫುಲ್ ಬಾಟ್ಲ್ ಎತ್ಕೊಂಡು ಖುಷಿಯಾಗಿ ಪ್ರೀತಿ ಪ್ರೇಮ ಇದೆಲ್ಲ ಪುಸ್ತಕದ ಬದರೇಕಾಯಿ ಅಂತ ಡೈಲಾಗ್

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: 6266?
1: Yes.
0: Hi, Sanju.
2: Hi, Gita.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ.

0: ಆಫರ್ 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಈ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಬಗ್ಗೆ ಹಾಗೂ ಕನ್ನಡ ಪ್ರಾದೇಶಿಕ ಸಂಘ ಕಟ್ಟಲಿಕ್ಕೆ ಯಾವ ರೀತಿ ತೀರ್ಮಾನ ತೆಗೆದುಕೊಂಡ್ರು, ರೈತ ಚಳುವಳಿಗಳ ಹೋರಾಟದ ಮುಖ್ಯ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ದಿನನೂ ಕೂಡ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿತಾ ಹೋಗೋಣ. ಈ ಎಲ್ಲಾ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ರೈತ ಸಂಘದ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ರೈತ ಸಂಘಟನೆಯ ಮೂಲ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈ ದಿನನೂ ಕೂಡ ಮತ್ತಷ್ಟು ವಿಷಯಗಳನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್ ನಮಸ್ತೆ.
5: ನಮಸ್ತೆ ಅಮ್ಮ. ನಮ್ಮ ರೈತ ಬಾಂಧವರ ಪರವಾಗಿ ನಾಡಿನ ಎಲ್ಲ ಹಳ್ಳಿಯ ಜನರಿಗೆ ನಮ್ಮ ಶಿವಮೊಗ್ಗ ರೇಡಿಯೋ ಸಂಚಿಕೆಯ ಈ ಇವತ್ತಿನ ವಿಷಯದಲ್ಲಿ ನಾನು ನಿಮ್ಮೊಡನೆ ಮಾತನಾಡ್ತಕ್ಕಂಥದ್ದು, ಕಳೆದ ಸಂಚಿಕೆ ಆದ ಮೇಲೆ ಈ ಸಾರಿ ಬಹಳ ಮುಖ್ಯವಾದಂಥ ವಿಷಯವನ್ನು ತಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀನಿ. ನಾವು ರೈತ ಸಂಘಟನೆ ಪ್ರಾರಂಭ ಆದ ಮೇಲೆ ರೈತರು ಯಾಕೆ ಬಡವರಾಗ್ತಿದ್ದಾರೆ, ರೈತರಿಗೆ ಆಗ್ತಿರಕ್ಕಂಥ ಮಾರುಕಟ್ಟೆ ಮೋಸಗಳೇನು, ರಾಜನೀತಿಯಲ್ಲಿ ಏನು ಮೋಸ ಆಗ್ತಾ ಇದೆ, ಸಂವಿಧಾನದಲ್ಲೇ ಏನು ಅವಕಾಶಗಳಿದೆ, ಇವುಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ರೈತ ಸಂಘಟನೆ ಬಂದು ತಲುಪುತ್ತೆ. ಕಾರಣ ಇಷ್ಟೇ, ಯಾವುದೇ ಒಂದು ಸರ್ಕಾರ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕಾದ್ರೆ ನಾಗರಿಕರಿಗೆ ಸ್ವತಂತ್ರ ಭಾರತದ ಸಂವಿಧಾನದ ಹಕ್ಕುಗಳನ್ನು ತಲುಪಿಸ್ತಕ್ಕಂಥ ಹೊಣೆಗಾರಿಕೆ ಚುನಾಯಿತ ಸರ್ಕಾರ ಮತ್ತು ಅದರ ನಿಯೋಜಿತ ಸರ್ಕಾರಿ ಸಿಬ್ಬಂದಿಗಳಿಗೆ ಜವಾಬ್ದಾರಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂತಕ್ಕಂಥ ಸಬಾಂಧವನ್ನು ಕಟ್ಟಬೇಕು ಅಂತಕ್ಕಂಥದ್ದೇ ರೈತ ಸಂಘಟನೆಯ ಮೂಲ ಉದ್ದೇಶ. ಇದರ ಅಂಗವಾಗಿ ನಾವು ಬಹಳ ಮುಖ್ಯವಾಗಿ 2 ಸಾರಿ ರೈತರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜೈಲಿಗೆ ಹೋಗಿದ್ದು, ಆನಂತರ ಜನತಾ ಪರಿವಾರ ಅಧಿಕಾರಕ್ಕೆ ಬಂದ ಮೇಲೆ ಚಳುವಳಿಗಳು ಮಾಡಿದ ಮೇಲೆ ಇದಕ್ಕಾಗಿ ಒಂದು ಅಧಿಕೃತವಾದ ಚಿಂತನಾ ಪಡೆಯನ್ನ ಪ್ರಾರಂಭಿಸಬೇಕು, ಅದು ವಿದ್ಯಾವಂತರಾಗಿರ್ತಕ್ಕಂಥ ಯುವ ಪಡೆಯನ್ನ ಸರಿಯಾದ ಹಂತವಾಗಿ ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆಗೆ ಬರುತ್ತೆ. ಕಾರಣ ಇಷ್ಟೇ, ಹಳ್ಳಿಗಳಲ್ಲಿ ನಮ್ಮನ್ನ ದುಡಿಸ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ನಮ್ಮ ಹೊಲ ಗದ್ದೆ ದನ ಕರು ಬೆಳೆ ಫಸಲು ಇವುಗಳನ್ನು ಜೋಪಾನ ಮಾಡ್ತಕ್ಕಂಥ ಹಳ್ಳಿ ಹೆಣ್ಣು ಮಕ್ಕಳು ತಾಯಂದಿರು ಅದನ್ನ ನಂಬಿ ದುಡಿತಿರ್ತಕ್ಕಂಥ ಅವರ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ಇವರ ಶ್ರಮ ಎಷ್ಟಿದೆ, ಈ ಶ್ರಮಕ್ಕೆ ಎಲ್ಲಿ ಮೋಸ ಆಗ್ತಿದೆ ಅಂತಕ್ಕಂಥದ್ದನ್ನ ಹಳ್ಳಿ ಯುವಕರಿಗೆ ನಾವು ತರಬೇತಿ ಕೊಡಬೇಕು ಅಂತ ಶುರು ಮಾಡ್ತೇವೆ. ಅದರ ಅಂಗವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಸಿರು ಸೇನೆ.

0: ಅಂತಕ್ಕಂಥ ಒಂದು ಗ್ರೀನ್ ಬ್ರಿಗೇಡ್ ಅಂತ ಹೇಳಿ ಹಳ್ಳಿಯ ಯುವಕರನ್ನು ಸಂಘಟನೆ ಮಾಡಿ ಅವರಿಗೆ ಸಂಪೂರ್ಣ ಕೃಷಿ ಸಂಬಂಧಿತ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ರೀತಿ ರಿವಾಜುಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹಸುರು ಸೇನೆಯನ್ನು ಶುರು ಮಾಡ್ತೇವೆ. ಅಲ್ಲಿ ನಮ್ಮ ಹಳ್ಳಿಗಳಲ್ಲಿರೋ ಯುವಕರನ್ನು ಅದೇ ವಯಸ್ಸಿನ ಅಕ್ಕ ತಂಗಿಯರನ್ನು ಸಂಘಟನೆ ಮಾಡಬೇಕು. ವಿಚಾರ ಬಂದಕ್ಕೆ ಕಾರಣ ಏನು ಅಂತ ಹೇಳಿ ಬಡತನದ ಬಗ್ಗೆ ಯೋಚನೆ ಮಾಡಬೇಕು. ಈ ಹೊಸ ರೈತರಲ್ಲಿ ಬರ್ತಿರ್ತಕ್ಕಂಥ ಹೊಸ ನೀತಿಗಳು ಹೇಗೆ ಬದಲಾವಣೆ ಆಗ್ತಾ ಇದ್ದಾವೆ, ಆ ನೀತಿಗಳನ್ನು ಹೇಗೆ ನಾವು ಹಿಮ್ಮೆಟ್ಟಿಸ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಹಳ್ಳಿಯ ಜನರ ವಿಷಯ ಅವರನ್ನು ಸಂಘಟನೆ ಮಾಡ್ತೀವಿ. ನಮ್ಮ ಹಳ್ಳಿಯ ಜನರು ಸಂಪೂರ್ಣ ನಾಶ ಮಾಡುವಂಥ ನೀತಿಗಳು ಜಾರಿಗೆ ಬರ್ತಾ ಇವೆ. ಈ ಕಾರಣ ಇದನ್ನು ತಡೆಗಟ್ಟೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಆ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅಂತ ನಾವು ಕಳೆದ ವರ್ಷದಿಂದ ಅಂದರೆ ಅಲ್ಲಿಗಾಗಲೇ ನಾವು ಒಂದು ವರ್ಷದಿಂದ ಈ ಪ್ರಯತ್ನವನ್ನು ಮಾಡ್ತಿರ್ತೇವೆ. ಅಂದರೆ ಹಸಿರು ಸೇನೆ ಅಂತಂದರೆ ನಮ್ಮದು ಕತ್ತಿ ಗುರಾಣಿ ಹಿಡಿದು ಯುದ್ಧಕ್ಕೆ ಹೋಗುವಂಥ ಸೇನೆ ಅಲ್ಲ. ನಾವು ಏನು, ನಾವು ಯಾರು, ಈ ದೇಶದಲ್ಲಿ ನಮ್ಮ ಸ್ಥಾನಮಾನ ಏನು, ಈ ದೇಶದ ಚಟುವಟಿಕೆಯಲ್ಲಿ ನಮ್ಮ ಪಾತ್ರ ಏನು, ಇಡೀ ದೇಶಕ್ಕೆ ಅಂದರೆ ರೈತರೇ ಅಲ್ಲದೆ ಇರುವವರನ್ನು ಸೇರಿಸಿಕೊಂಡು ಅಂದರೆ ಹಳ್ಳಿಗಳಲ್ಲಿ ರೈತಾಪಿ ಮಾಡ್ತಕ್ಕಂಥ ವರ್ಗ ಮತ್ತು ರೈತರನ್ನೇ ನಂಬಿ ಮಾಡ್ತಕ್ಕಂಥ ಕೂಲಿಕಾರ ವರ್ಗ ಅವರನ್ನು ಸೇರಿಸಿಕೊಂಡು ಹೇಗೆ ಹಂತ ಹಂತವಾಗಿ ಸರ್ಕಾರದಲ್ಲಿ ಮೋಸ ಆಗ್ತಿದೆ ಅನ್ನೋದನ್ನು ಜನರಿಗೆ ಹೇಳ್ತಕ್ಕಂಥ ಒಂದು ಪಡೆಯನ್ನ ತಯಾರು ಮಾಡಲಿಕ್ಕೆ ರೈತ ಸಂಘಟನೆ ಒಂದು ಹೆಜ್ಜೆಯನ್ನ ಯುವ ಜನರ ಕಡೆಗೆ ಹಳ್ಳಿಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕ ಯುವಕ ಯುವತಿಯರಿಗೆ ಇದರ ಪರಿಚಯ ಮಾಡಿಕೊಡ್ಬೇಕು. ಬರೀ ಜೈಲಿಗೆ ಹೋಗೋದು, ಸಾಲ ಮನ್ನಾ ಮಾಡಿ ಅಂತ ಹೇಳಿ ಹೋರಾಟ ಮಾಡೋದು, ಸರ್ಕಾರಗಳನ್ನ ಬದಲಾಯಿಸಿದ್ರೂ ಕೂಡ ಈ ನೀತಿಗಳಿಗೆ ತಾತ್ವಿಕವಾದಂಥ ಪರಿಹಾರ ಸಿಗದೆ ಹೋದಾಗ ನಾವು ಅಲ್ಲಿಯ ಯುವಕರು ಮತ್ತು ಯುವತಿಯರನ್ನ ಸಂಘಟನೆ ಮಾಡೋದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸವನ್ನ ಹಳ್ಳಿ ಕಡೆಗೆ ಹೊರಡ್ತೇವೆ. ಇದು ಸಾಮಾನ್ಯ ಕೆಲಸ ಅಲ್ಲ, ಯಾಕೆಂದ್ರೆ ನಾವು ಅಷ್ಟೊತ್ತು ಕಾಲನೇ 10-15 ವರ್ಷ ರೈತ ಚಳವಳಿ ನಡೆದಿರ್ತದೆ. ಬಹಳ ಗಂಭೀರ ಹಂತದಲ್ಲಿ ರೈತ ಸಂಘಟನೆ ಚಿಂತನೆ ಮಾಡ್ತಿದ್ದೇವೆ. ಅಷ್ಟು ಹೊತ್ತಿಗೆ ಭಾರತ ಸರ್ಕಾರ ಭಾರತದ ಕೃಷಿಯನ್ನ ಅಂತಾರಾಷ್ಟ್ರೀಯ ವಾಣಿಜ್ಯ ಒಪ್ಪಂದದ ವ್ಯಾಪ್ತಿಗೆ ತರುತ್ತೆ. ಅಂದ್ರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಪ್ರಾರಂಭ ಆಗುತ್ತೆ. ಅದು ಮುಂಚಿನಿಂದಲೂ ಜಗತ್ತಲ್ಲಿ ಇರುತ್ತದೆ, ಆದರೆ WTO ವಿಶ್ವ ವಾಣಿಜ್ಯ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವಿಶ್ವ ವಾಣಿಜ್ಯ ಒಪ್ಪಂದದ ವ್ಯಾಪ್ತಿಯಲ್ಲಿ ಭಾರತದ ಕೃಷಿಯನ್ನ ಸೇರಿಸಿರೋದಿಲ್ಲ. ಆ ಸಂದರ್ಭಕ್ಕೆ ಭಾರತದ ಕೃಷಿಯನ್ನ ವಿಶ್ವ ವಾಣಿಜ್ಯ ಒಪ್ಪಂದದ ವ್ಯಾಪ್ತಿಗೆ ತರಲಾಗುತ್ತೆ. ಆ ವಿಶ್ವ ವಾಣಿಜ್ಯ ಒಪ್ಪಂದದ ಜಾರಿಗೆ ಬಂದ ಮೇಲೆ ಏನೇನು ಅಪಾಯಗಳು ಆಗ್ತದೆ ಅಂತಕ್ಕಂಥದ್ದು ನಾವು ಮುಂದೆ ಯುವಕರ ಯುವತಿಯರನ್ನು ಸಂಘಟಿಸಿ ಅವರಿಗೆ ಈ ಮುಂದೆ ಬರಬಹುದಾದಂತಹ ಗಂಡಾಂತರಗಳನ್ನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ತರ್ಕಬದ್ಧವಾಗಿ ಅವರ ಮಂದಟ್ ಮಾಡಿಸಿ ಸಮಾಜಕ್ಕೆ ಅದನ್ನು ಹೇಳುವಂತ ಸೇನೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಈ ಹಸಿರು ಸೇನೆಯ ಮುಖ್ಯ ಗುರಿಯಾಗುತ್ತೆ. ಅದನ್ನ ನಾವು ಈ ಸಂದರ್ಭದಲ್ಲಿ ನಾನು ಇದನ್ನ ದಾಖಲೀಕರಿಸಲಿಕ್ಕೆ ಯಾಕೆಂದ್ರೆ ಈಗ ಭಾರತದಲ್ಲಿ ನಡೆತಕ್ಕಂಥ ಈಗ ರೈತ ಚಳವಳಿ ಶುರುವಾದ ಮೇಲೆ 50 ವರ್ಷಗಳು ಗತಿಸಿದ್ದಾವೆ. 50 ವರ್ಷದ ಗತಿಸಿದರೂ ಕೂಡ ರೈತ ಚಳವಳಿಯ ಅಗತ್ಯ ಇದೆ ಅನ್ನೋದಾದರೆ ಆ ಸಮಸ್ಯೆ ಬಗೆಹರಿದಿಲ್ಲ ಅಂತ ಅರ್ಥ. ಹಾಗಾದರೆ ರಾಜಕಾರಣಿಗಳಿಗೆ ರಾಜಕೀಯ ವಿಷಯಗಳನ್ನು ಬಗೆಹರಿಸೋಕ್ಕೆ ಇಚ್ಛಾಶಕ್ತಿ ಇರುವೋ ಅಥವಾ ಈ ರೈತರ ಸಮಸ್ಯೆಗಳನ್ನು ಅಮೂಲಾಗ್ರವಾಗಿ ಮೂಲೋಚ್ಚಾಟನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಬೇರೆ ಯಾವುದಾದ್ರು ಇವರಿಗೆ ಒತ್ತಡಗಳಿದೆಯಾ ಅಂತ ಹೇಳಿ ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ಜನತಾ ಪರಿವಾರದವರು ಕೂಡ ಈ ಮಟ್ಟಕ್ಕೆ ತೀರ್ಮಾನ ತಗೋಬೇಕಾದ್ರೆ ಇದಿಂದಗಡೆ ಕೆಲವು ಶಕ್ತಿಗಳು ಹಳ್ಳಿಯ ಜನರನ್ನ ಬಡವರಾಗಿಸುವಂಥದ್ದು, ಹಳ್ಳಿಯ ಜನರನ್ನ ಅಜ್ಞಾತದಲ್ಲಿ ಇರ್ತಕ್ಕಂಥದ್ದು, ಕೃಷಿಗೆ ಪ್ರಾಧಾನ್ಯತೆಯನ್ನು ಕೊಡದವನೆ ಅವರನ್ನು ಕೇವಲ ದುಡಿಯುವ ವರ್ಗ, ಇವರು ಗೇಯಕ್ಕೆ ಇರೋರು, ಇವ್ರಿಗೆ ಇನ್ಯಾವ ಸವಲತ್ತು ಕೊಡದಿದ್ರು ಪರವಾಗಿಲ್ಲ, ಇವರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗದಿದ್ರು ಪರವಾಗಿಲ್ಲ, ಇವರ ಜೀವನ ಸುಧಾರಣೆ ಆದರೂ ಪರವಾಗಿಲ್ಲ, ಆಗದೇ ಇದ್ರೂ ಪರವಾಗಿಲ್ಲ, ಈ ರೀತಿಯ ಧೋರಣೆಗಳು ರಾಜಕೀಯ ಪಕ್ಷಗಳಲ್ಲಿ ಬರಬೇಕಾದ್ರೆ ಇವರಿಗೆ ಬೇರೆ ಯಾವುದು ಒತ್ತಡಗಳು ಇರಬೇಕು ಅನ್ನುವಂಥದ್ದು ನಾವು ಯೋಚನೆ ಮಾಡೋ ಘಟ್ಟಕ್ಕೆ ಆಗ ಹಸಿರು ಸೇನೆ ಮತ್ತು ಮಹಿಳೆಯರನ್ನ ಸಂಘಟನೆ ಮಾಡೋದ್ರ ಮೂಲಕ ಈ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೇವೆ. ಇದರ ಪರವಾಗಿ ಫಲವಾಗಿ ಆ ಕಾಲಕ್ಕೆ ಬಂದಿದ್ದೆ ಹಸಿರು ಸೇನೆ ಸಂಘಟನೆ. ಇದನ್ನ ಈ ಸಂದರ್ಭದಲ್ಲಿ ನಾನು ದಾಖಲೀಕರಿಸ್ತೇನೆ, ಮತ್ತೆ ಮುಂದುವರಿಸ್ತೇನೆ.
1: ಓಕೆ ಸರ್, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನ ಚಳುವಳಿಗಳ ಬಗ್ಗೆ ವಿಶೇಷವಾಗಿ ಮಾಹಿತಿ ತಿಳಿಸಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ರೈತ ಮುಖಂಡರು ಹಾಗೂ ಚಳುವಳಿ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರು. ಗಂಗಾಧರ್ ಸರ್, ರೈತ ಸಂಘಟನೆಯ ಮೂಲ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರಿ. ಎಸ್ ಸರ್, ಈ ಸಂಘಟನೆಗಳಿಗೆ ಜನಸಾಮಾನ್ಯರು ಕೂಡ ಯಾವ ರೀತಿಯಲ್ಲಿ ಕೈಜೋಡಿಸಬಹುದು ಅಂತ ಹೇಳ್ತೀರಾ ಸರ್?
1: ಈ ಹಂತದಲ್ಲಿ ನಾವು ನಮ್ಮ ಹಳ್ಳಿಗಳಲ್ಲಿ ಓದಿ ಬರ್ತಕ್ಕಂತ ಯುವತಿಯರು ಮತ್ತೆ ಮದುವೆ ಆಗಿ ಹಳ್ಳಿ ಮನೆಗಳಿಗೆ ಸೊಸೆದಿರಾಗಿ ಬರ್ತಕ್ಕಂತ ಹೆಣ್ಮಕ್ಕಳು, ಆ ಪುರುಷ ಯುವಕರು, ಇವರನ್ನ ನಾವು ಆದ್ಯತೆಯಾಗಿ ತಗೋತೀವಿ. ಇವರನ್ನ ಸರಿಯಾಗಿ ಪ್ರತಿರೋಧ ಮಾಡುವ ಸಂಘಟನೆ ಶಕ್ತಿ ಚತುರತೆಯನ್ನ ಬೆಳೆಸಿದರೆ ರೈತರ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗಬಹುದು ಅನ್ನುವಂತ ಒಂದು ಪ್ರಯತ್ನ. ಕಾರಣ ಇಷ್ಟೇ, 80ರ ತನಕ ಹಳ್ಳಿಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು. ಕೃಷಿ ಕ್ಷೇತ್ರದಲ್ಲಿ ನಾವೆಲ್ಲ ಆಗ ತಾನೇ ಕಾಲೇಜು ವ್ಯಾಸಂಗ ಮುಗಿಸಿ ವ್ಯವಸಾಯಕ್ಕೆ ಬಂದವರು. ನಮಗೆ ನೀತಿಗಳಲ್ಲಿ ಹೇಗೆ ಮೋಸ ಆಗ್ತಾ ಇದೆ ಅನ್ನೋದು ಅರ್ಥ ಆಯ್ತು. ನಾವು ಚಳುವಳಿಗೆ ಬಂದ್ವಿ. ಅದೇ ರೀತಿ ಮುಂದಿನ ಯುವಕರನ್ನು ಕೂಡ ಪರಿಹಾರ ಸಿಗೋವರೆಗೆ ಈ ಯುವಕರು ಯುವತಿಯರ ಪಡೆಯನ್ನ ಈ ಕೃಷಿ ಕ್ಷೇತ್ರಕ್ಕೆ ತರಬೇಕು ಅಂತಕ್ಕಂಥದ್ದು ಮೂಲ ಗುರಿ. ಏಕೆಂದ್ರೆ ಹೆಣ್ಮಕ್ಳು PUC SLC ಓದಿ ಡಿಗ್ರಿ ಓದಿರ್ತಾರೆ. ಹುಡುಗರು ಕೂಡ ಹಳ್ಳಿಗಳಲ್ಲಿ ರೈತರು ತಂದೆ ತಾಯಿಗಳು ಕಷ್ಟಪಟ್ಟು SLC PUC ಡಿಗ್ರಿ ಮಾಡಿಸಿರ್ತಾರೆ. ಇವರು ಬಹಳ ಬೇಗ ಇಂಥ ವಿಷಯ ಅರ್ಥ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಕೂಡ. ಈಗ ಇದನ್ನ ನಾವು ಇವ್ರಿಗೆ ಹೇಳಬೇಕಾದ್ರೆ ಕೆಲವು ವಿಚಾರಗಳನ್ನ, ಆಯ್ದ ವಿಚಾರಗಳನ್ನ ಪಟ್ಟಿ ಮಾಡಿ ಅದರ ಆಧಾರದ ಮೇಲೆ ಇವರಿಗೆ ತಿಳಿಸಿದ್ರೆ ಸುಲಭ ಆಗುತ್ತೆ ಅಂತ ಹೇಳಿ ನಾವು ಆಗ್ತಾನೆ ಭಾರತ ಸರ್ಕಾರ ಮಾಡಕ್ ಹೊರಟ್ಕೊಂಡಿದ್ದ ಡಂಕಲ್ ಅಥವಾ WTO ವಿಷಯವನ್ನ ಆಧಾರವಾಗಿ ತಗೋತೀವಿ. ಅಂದ್ರೆ WTOನಲ್ಲಿ ಏನೇನು ಇತ್ತು, ಯಾರ್ಯಾರು ಇದ್ರಲ್ಲಿ ಹಿಂದ್ಗಡೆ ಇದ್ರು ಅನ್ನೋದು ಕೂಡ ನಾವು ಹಳ್ಳಿಯ ಜನರಿಗೆ ನಾವು ಹೇಳಬೇಕಾಗುತ್ತೆ. ಆಗ ಹೊರಟದ್ದು ಭಾರತದಲ್ಲಿ WTO ಶೃಂಗಸಭೆ ನಡೆಯುವ ಸಂದರ್ಭ, ಅದು ಬ್ರೆಜಿಲ್ನಲ್ಲಿ ಆಗ WTO ಶೃಂಗಸಭೆ ಸೇರ್ತಕ್ಕಂಥ ಸಂದರ್ಭ. ಆ ಕಾಲಕ್ಕೆ ನಮ್ಮ ಭಾರತದಲ್ಲಿ ಕಾರ್ಗಿಲ್ ಕಂಪನಿ, ಮಾನ್ಸಂಟೋ ಕಂಪನಿ, ಕೆಂಟಕಿ ಕೋಳಿ ಕಂಪನಿ ಇವೆಲ್ಲವೂ ಕೂಡ ಭಾರತದ ಕೃಷಿಯನ್ನ, ರೈತನ ಕೈಯಲ್ಲಿದ್ದಂಥ ವ್ಯವಸಾಯವನ್ನ ಕಾರ್ಪೊರೇಟ್ ಕಂಪನಿಗಳು ನಾವು ಸ್ವಾಧೀನಪಡಿಸ್ಕೋಬೇಕು ಅಂತಕ್ಕಂಥ ಹಂಬಲವನ್ನು ಹೊಂದು ಮತ್ತು ನಾವು ಬಳಸ್ತಿದ್ದಂಥ ಬೀಜದ ತಳಿಗಳು, ಬೀಜದ ಜ್ಞಾನ ಇವುಗಳನ್ನ ತಮ್ಮ ವಶೀಕರಣ ಮಾಡ್ಕೋಬೇಕು ಅಂತಕ್ಕಂಥದ್ದು ಆ ಬಹುರಾಷ್ಟ್ರೀಯ ಕಂಪನಿಗಳ ನಿಖರವಾದ ಉದ್ದೇಶ ಆಗಿರುತ್ತೆ. ಇದನ್ನ ಶೃಂಗಸಭೆಯಲ್ಲಿ WTO ಶೃಂಗಸಭೆಯಲ್ಲಿ ಚರ್ಚೆಗೆ ಬರುತ್ತೆ ಅಂತ ಗೊತ್ತಾದಂತ ನಾವು ಈ ಮೂರು ಕಂಪನಿಗಳ ಬಗ್ಗೆ ಯುವಕ ಯುವತಿಯರಿಗೆ ಹಳ್ಳಿಗಳಲ್ಲಿ ತಂಡೋಪತಂಡವಾಗಿ ಸಭೆ ಸೇರಿಸಿ ಇಡೀ ರಾಜ್ಯಾದ್ಯಂತ ಮಹಿಳಾ ಒಂದು ಗುಂಪು, ಪುರುಷರ ಒಂದು ಗುಂಪು ಇದನ್ನ ಅಧ್ಯಯನ ಮಾಡತಕ್ಕಂಥ ತಂಡಗಳನ್ನು ರಚನೆ ಮಾಡಿ ಹೈದರಾಬಾದ್ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕದ ಎಲ್ಲ ಭಾಗಗಳಿಗೆ ಈ ತಂಡಗಳು ಪ್ರವಾಸ ಮಾಡಿ ಹಸಿರು ಸೇನೆಯನ್ನ, ಜಾಗೃತ ಸಮಾಜವನ್ನ ಹಳ್ಳಿಗಳಲ್ಲಿ ಕಟ್ಟತಕ್ಕಂಥ ಒಂದು ದೊಡ್ಡ ಪ್ರಯತ್ನ ನಡೀತದೆ. ಆಗ ಇದಕ್ಕೆ ನಾವು ಕೊಡ್ತಿದ್ದಂತ ಮೂಲ ಗುರಿಗಳು, ಉದ್ದೇಶಗಳು ಏನಪ್ಪ ಅಂದ್ರೆ ಭಾರತದಲ್ಲಿ ರೈತರ ಭೂಮಿ ಕೃಷಿ ಮಾಡ್ತಕ್ಕಂಥದ್ದು ರೈತನ ಹತ್ರ ಒಕ್ಕಲ್ತನ ಇದೆ, ಉಳುವನೇ ಭೂಮಿಯ ಒಡೆಯ ಅಂತ ಹೇಳಿ ಭೂಮಿಯ ಹಕ್ಕನ್ನ ಪ್ರತಿ ರೈತನ ಕುಟುಂಬಕ್ಕೆ ಸರ್ಕಾರ ಕೊಟ್ಟಿದೆ. ಆ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತನಿಗೆ ಮುಂಗಾರು ಮಳೆ ಬಿದ್ದಾಗ ಬೇಸಾಯ ಮಾಡ್ತಕ್ಕಂಥದ್ದು ಯಂತ್ರಗಳಿಂದ ಆಗ್ಬಹುದು, ಎತ್ತುಗಳಿಂದ ಆಗ್ಬೋದು, ಬೇಸಾಯ ಮಾಡಿದ ಮೇಲೆ ಬಿತ್ತನೆ ಮಾಡ್ತಕ್ಕಂಥ ಜ್ಞಾನ, ಬಿತ್ತನೆ ಆದ್ಮೇಲೆ ಒಳ ಬೇಸಾಯಗಳನ್ನ ಮಾಡ್ತಕ್ಕಂಥ ವಿಧಾನ ಮತ್ತು ಜ್ಞಾನ, ಅದೇ ರೀತಿ ಅವುಗಳು ಬೆಳೆ ಸಂರಕ್ಷಣೆ ಮಾಡ್ತಕ್ಕಂಥ ಜ್ಞಾನ, ಬೆಳೆ ಬಂದ ಮೇಲೆ ಕೊಯ್ಲು ಮಾಡಿ ಒಕ್ಕಣೆ ಮಾಡ್ತಕ್ಕಂಥ ಜ್ಞಾನ, ಇವೆಲ್ಲವೂ ಕೂಡ ರೈತನ ಜ್ಞಾನವಾಗಿರುತ್ತೆ. ಇದಕ್ಕೆ ಹೇಳೋದು ನಾವು ಬೇಸಿಕ್ ನಾಲೆಡ್ಜ್ ಆಫ್ ಅಗ್ರಿಕಲ್ಚರ್. ಇದು ಇವತ್ತಿನ ಜನಾಂಗಕ್ಕೆ ಬಂದದ್ದಲ್ಲ, ಇದು ಬಂದದ್ದು ಶತಮಾನಗಳಿಂದ ನಮ್ಮ ಪೂರ್ವಜರು ಸಾಂಸ್ಕೃತಿಕವಾಗಿ ನೆಲದ ಗುಣವನ್ನು ಅರಿತು ವ್ಯವಸಾಯ ಮಾಡ್ಕೊಂಡು ಬಂದಿರತಕ್ಕಂಥ ಪರಮ ಜ್ಞಾನ, ಇದು ಪರಮೋಚ್ಚ ಜ್ಞಾನ. ಯಾಕೆ ನಾನು ಹೇಳ್ತೀನಿ ಅಂದರೆ, ನೀವು ಹಾಗೆ ಯೋಚನೆ ಮಾಡಿ, ಉತ್ತರ ಕರ್ನಾಟಕಕ್ಕೆ ಹೋಗಿ ಮೆಕ್ಕೆಜೋಳ, ಗೊಂಜೋಳ, ಬಿಜಾಪುರ ಜೋಳ, ಅತಿಯಾಗಿ ಬೆಳೀತಕ್ಕಂಥ ಮೆಣಸಿನಕಾಯಿ, ತೊಗರಿ, ಅದೇ ನಾವು ಮಲೆನಾಡು ಪ್ರಾಂತ್ಯಕ್ಕೆ ಬಂದರೆ ಒಳ್ಳೊಳ್ಳೆ ತಳಿಯ ಭತ್ತಗಳು, ಅಕ್ಕಿ, ಬಹಳ ಸಮೃದ್ಧಿಯಾದಂಥ ಅಕ್ಕಿ ತಳಿಗಳು. ಅದೇ ರೀತಿ ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋದರೆ ಬಯಲುಸೀಮೆಗೆ ರಾಗಿ, ಒಳ್ಳೆ ಅತ್ಯುತ್ತಮವಾದ ಪೌಷ್ಟಿಕ ಆಹಾರ, ಸಿರಿಧಾನ್ಯಗಳು ಆರ್ಕ, ನವಣೆ, ಸಜ್ಜೆ, ಬರ್ಗು, ಇವುಗಳನ್ನು ಬೆಳೀತಕ್ಕಂಥ ಚಾಮರಾಜನಗರ, ಮೈಸೂರು ಭಾಗ, ಕೋಲಾರ ಭಾಗ, ಈ ಭಾಗದಲ್ಲಿ ಈ ರೀತಿಯ ಬೆಳೆ ಸಂರಕ್ಷಣೆ ಮಾಡ್ತಕ್ಕಂಥ ವೈವಿಧ್ಯವಾದಂಥ ವಿವಿಧ ಬೆಳೆಗಳು ಮತ್ತು ಆ ಬೆಳೆಗೆ ಪರಿಸರಕ್ಕೆ ಹೋಲ್ಕೊಡ್ತಕ್ಕಂಥ ಆಹಾರ ಜ್ಞಾನ. ಅಲ್ಲಿ ನೀವು ಹೋದರೆ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಮುದ್ದೆ ಊಟ ಮಾಡ್ತಾರೆ, ರಾಗಿ ಅಂಬಲಿ ಊಟ ಮಾಡ್ತಾರೆ, ರಾಗಿ ರೊಟ್ಟಿ ತಿಂತಾರೆ, ರಾಗಿ ಶಾವಿಗೆ ಊಟ ಮಾಡ್ತಾರೆ. ಅದೇ ರೀತಿ ನೀವು ಮಧ್ಯ ಕರ್ನಾಟಕ ಮಲೆನಾಡು ಸೀಮೆಗೆ, ನೀರಾವರಿ ಸೀಮೆಗೆ ಬಂದರೆ ಅಕ್ಕಿಯಲ್ಲಿ ದೋಸೆ, ಕಡುಬು, ಶಾವಿಗೆ, ಮತ್ತೊಂದು ಅನ್ನ, ಇವೆಲ್ಲವೂ ಕೂಡ ಅಕ್ಕಿಯಿಂದ ಆಗುತ್ತೆ. ನೀವು ಅದೇ ರೀತಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಜೋಳವೇ ಪ್ರಧಾನವಾದಂಥ ಆಹಾರ. ಹೀಗೆ ನೆಲದ ಗುಣವನ್ನು, ವಾತಾವರಣದ ಗುಣವನ್ನು, ಋತುಮಾನಗಳನ್ನು ಗುರುತಿಸಿ ಬೆಳೆ ಭೂಮಿಯನ್ನು ಗುರುತು ಮಾಡಿ ಭೂಮಿಗೆ ತಕ್ಕನಾದ ಬೆಳೆಯನ್ನು ಬೆಳೆದು ಆ ಬೆಳೆಯನ್ನೇ ತಮ್ಮ ಆಹಾರ ಜ್ಞಾನವನ್ನಾಗಿ ಮಾಡಿಕೊಂಡು ಬಂದಿದ್ದ ಈ ವೈವಿಧ್ಯತೆ ಇದೆಯಲ್ಲ ಕರ್ನಾಟಕದ್ದು, ಇದು ನೆಲದ ಗುಣ, ಇದೊಂದು ಸಂಸ್ಕೃತಿ. ಅದಕ್ಕೆ ಅಗ್ರಿಕಲ್ಚರ್ ಅನ್ನೋದು, ಅಗ್ರಿಕಲ್ಚರ್ ಅಂದರೆ ಕೃಷಿ ಸಂಸ್ಕೃತಿ. ಈ ಕೃಷಿ ಸಂಸ್ಕೃತಿ ರೈತನ ಬುದ್ಧಿಜ್ಞಾನದಲ್ಲಿರುತ್ತೆ, ಅಂದರೆ ಅವನ ನಾಲೆಡ್ಜಲ್ಲಿರುತ್ತೆ. ಇದನ್ನು ತಲತಲಾಂತರದಿಂದ ಸಂಪ್ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥ ಜ್ಞಾನ ಇದು. ನಮ್ಮಪ್ಪ ಮಾಡ್ತಿದ್ರು, ಅದನ್ನು ನಾನು ನೋಡ್ತಿದ್ದೆ, ನಮ್ಮ ತಾತ ಮಾಡ್ತಿದ್ರು, ನಮ್ಮಪ್ಪ ನೋಡ್ತಿದ್ರು. ಹೀಗೆ ಈ ಜ್ಞಾನವನ್ನು ಬಹುರಾಷ್ಟ್ರೀಯ ಕಂಪನಿಗಳು ಸನದಿನ ಮೂಲಕ, ಅಂದರೆ ಪೇಟೆಂಟ್, ಈ ಪೇಟೆಂಟ್ ಮೂಲಕವಾಗಿ WHO ಶೃಂಗಸಭೆಯಲ್ಲಿ ಭಾರತದ ಕೃಷಿ ಜ್ಞಾನವನ್ನು, ಕೃಷಿ ಭೂಮಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು ವಶೀಕರಣ ಮಾಡತಕ್ಕಂಥ ಬಿಲ್ಲನ್ನು ಮಂಡನೆ ಮಾಡಿ ಶೃಂಗಸಭೆಯಲ್ಲಿ ಅದಕ್ಕೆ ತೀರ್ಮಾನ ತಗೊಳ್ತಕ್ಕಂಥ ಪ್ರಯತ್ನ ನಡೆದಿರುತ್ತೆ. ಇದನ್ನು ಬಲವಾಗಿ ಅರ್ಥ ಮಾಡಿಕೊಂಡಂಥ ನಾವು ಹಳ್ಳಿಗೆ ಹಳ್ಳಿಯ ಸೈನ್ಯವನ್ನು ತಯಾರು ಮಾಡಿ ಶೃಂಗಸಭೆಯನ್ನು ಬ್ರೇಕ್ ಮಾಡಿಸ್ಬೇಕು. ಭಾರತದ ಶೃಂಗಸಭೆಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಆರ್ಥಿಕ ಸಚಿವಾಲಯವನ್ನು ಅವರಿಗೆ ಎಜುಕೇಟ್ ಮಾಡಿ ಭಾರತದ ಕೃಷಿ ಜ್ಞಾನವನ್ನು ಜೋಪಾನ ಮಾಡಬೇಕು ಅಂತಕ್ಕಂಥ ಜಟಿಲವಾದಂಥ ತೀರ್ಮಾನದಲ್ಲಿ ಈ ಹಸಿರು ಸೇನೆಯನ್ನು ನಾವು ಮಾಡಿ ಶೃಂಗಸಭೆಯಲ್ಲಿ ಇದನ್ನು ಮಾಡೋಕ್ಕೆ ಪ್ರಯತ್ನ ಬಿಡಬಾರ್ದು ಅಂತೇಳಿ ಉಗ್ರವಾದಂಥ ಹೋರಾಟಗಳನ್ನು ರಾಜ್ಯಾದ್ಯಂತ ಆ ಶೃಂಗಸಭೆ ನಡೆಯುವ ಅವಧಿನಲ್ಲಿ ನಾವು ಚಳುವಳಿಯನ್ನು ಮಾಡ್ತೇವೆ. ಆ ಚಳುವಳಿಗಳು ಹೇಗಿದ್ವು, ಯಾತಕ್ಕಾಗಿ ಮಾಡಿದ್ವಿ, ಭಾರತದ ಕೃಷಿ, ಕೃಷಿ ಜ್ಞಾನ, ಕೃಷಿ ಭೂಮಿ, ಆಹಾರ ಇವೆಲ್ಲವೂ ಕೂಡ ಬಹುರಾಷ್ಟ್ರೀಯ ಕಂಪನಿಗಳ ಸ್ವಾಧೀನ ಅನುಭವಕ್ಕೆ ಬಿಟ್ಟುಕೊಡಬಾರ್ದು, ಅದು ಹಳ್ಳಿಯ ಜ್ಞಾನವಾಗಿರಬೇಕು. ಅದಕ್ಕಾಗಿ ನೀವು ಯುವಕರು, ಯುವತಿಯರು ಹೋರಾಟಕ್ಕೆ ಸಜ್ಜಾಗಬೇಕು ಅಂತ ಕೊಟ್ಟಂಥ ಈ ಹಸಿರು ಸೇನೆಯ ಸಂಘಟನೆಯ ಬಗ್ಗೆ ನಾವು ಇವತ್ತು ಹೆಮ್ಮೆ ಪಡ್ತಾ ಇದ್ದೀವಿ. ಇವತ್ತು ನಾಡಿನ ಉದ್ದಕ್ಕೂ ಕಾಲೇಜಿನ ಯುವಕರು, ಯುವತಿಯರು, ಪ್ರಾಧ್ಯಾಪಕರುಗಳು, ಓದಿದಂಥ ರೈತನ ಮಗ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿರ್ಬೋದು, ತಾಂತ್ರಿಕ ಇಲಾಖೆಯಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ನಮ್ಮ ಭಾರತದ ಕೃಷಿ ಜ್ಞಾನದ ಬಗ್ಗೆ, ಆಹಾರ ನೀತಿಯ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಇದನ್ನ ರೈತ ಸಂಘಟನೆ ಯುವ ಜನಾಂಗಕ್ಕೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಹಸಿರು ಸೇನೆ ಮೂಲಕ ಆ ಕಾಲಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ದಾಖಲೆ ಕರೆಸಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ಮಾತಾಡೋಣ ಅಂತ ಹೇಳಿ ನಮ್ಮ ರೇಡಿಯೋ, ನಮ್ಮ ಶಿವಮೊಗ್ಗ ರೇಡಿಯೋ ಮೂಲಕ ತಾವೆಲ್ಲರೂ ಇದನ್ನು ಕೇಳಿ ಮಾಹಿತಿಯನ್ನು ಪಡೆದು ನೀವು ಮುಂದಕ್ಕೆ ತಯಾರಾಗ್ರಿ ಅಂತ ಹೇಳಿ ನಾನು ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
0: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ತೆ.
1: ಓಕೆ, ನಮಸ್ಕಾರಮ್ಮ.
0: ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿಯೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
8: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
9: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
8: ಹೌದಾ, ಅದ್ ಹೇಗೆ?
9: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ.
10: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
14: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನಿಂದ ಈ ವಿಷಯ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿವಸ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ 13. ಇದು ಹವಾಮಾನ ತುರ್ತು ಪರಿಸ್ಥಿತಿ ಹಾಗೂ ಹವಾಮಾನ ಸಂರಕ್ಷಣೆ, ಇಂಗ್ಲೀಷಲ್ಲಿ ಕ್ಲೈಮೇಟ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಈಗ ಸುಮಾರು 20 ವರ್ಷದಿಂದ ಈ ಹವಾಮಾನ ಸಂರಕ್ಷಣೆ ಭಾಳ ದೊಡ್ಡ ವಿಷಯ ಆಗಿದೆ ಪ್ರಪಂಚದಲ್ಲಿ. ಆಲ್ ಗೋರ್ ಅಂತ ಅಮೇರಿಕದ ಉಪಾಧ್ಯಕ್ಷರಿದ್ದರು, ಅವರ ಪ್ರಪಂಚದಲ್ಲಿ ಹವಾಮಾನ ಬಿಕ್ಕಟ್ಟನ್ನು ಪರಿಹರಿಸುವುದು ನಮ್ಮ ಕೈಯಲ್ಲಿದೆ, ಆದರೆ ಎದ್ದು ನಿಂತು ಕಾರ್ಯನಿರ್ವಹಿಸಲು ಪ್ರಪಂಚದ ಎಲ್ಲ ಪ್ರಜೆಗಳ ಅಗತ್ಯ ಇದೆ. ಈ ವಿಷಯನ ಅವ್ರು ಹೇಳಿದರು. ಅಂದರೆ ಸಂರಕ್ಷಣೆ ಮಾಡಬೇಕಾದ್ರೆ ಯಾರು ಒಬ್ಬರಿಂದ ಇಬ್ಬರಿಂದ ಆಗಲ್ಲ, ಪ್ರತಿಯೊಬ್ಬ ಪ್ರಜೆ ಇದರಲ್ಲಿ ಕೈಗೊಳ್ಳಬೇಕು ಅಂತ. ನಾನೊಂದು ಗ್ರಾಮ ಪಂಚಾಯತಿಗೆ ಹೋದಾಗ ಅಲ್ಲಿ ಒಬ್ಬಳು ಹವಾಮಾನದ ಹೀರೋ ಇದ್ಲು, ಹವಾಮಾನ ಸಂರಕ್ಷಣೆ ಹೀರೋ. ಅವಳು ಹಳ್ಳಿನಲ್ಲಿ ಹೋಗಿ ಎಲ್ರಿಗೂ ಗಿಡ ಕಡಿಬೇಡಿ, ತ್ಯಾಜ್ಯ ಸುಡಬೇಡಿ, ಪ್ಲಾಸ್ಟಿಕ್ ಬಿಸಾಕಬೇಡಿ, ನೀರಿನ ಸರ ಉಪಯೋಗಿಸಿ, ಇಲ್ಲದೇ ಇದ್ದರೆ ಪ್ರಪಂಚದ ಜೀವನದ ಎಲ್ಲ ವಿಷಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ, ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಅಂತ ಹೇಳ್ಕೊಂಬರ್ತಾಯಿದ್ಲು. ಅವಳಿಗೆ ಆ ಹಳ್ಳಿನಲ್ಲಿ ಕ್ಲೈಮೇಟ್ ಕಮಲ ಅಂತ ಹೆಸರಿಟ್ಟಿದ್ದರು. ಯಾಕೆಂದರೆ ಅವಳು ಕ್ಲೈಮೇಟ್ ಪ್ರೊಟೆಕ್ಷನ್ ಹೇಗೆ ಮಾಡೋದು ಅಥವಾ ಹವಾಮಾನ ಸಂರಕ್ಷಣೆ ಹೇಗೆ ಮಾಡೋದು ಅಂತ ಪ್ರತಿ ದಿವಸ ಪ್ರತಿಯೊಬ್ಬರ ಮನೆಗೂ ಹೋಗಿ ಈ ಥರ ಭಾಷಣ ಕೊಡ್ತಾಯಿದ್ಲು. ನಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 50 ವರ್ಷದ ಹಿಂದೆ ನಮ್ಮ ತುಂಬ ಹಳ್ಳಿಗಳಲ್ಲಿ, ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಅಥವಾ ಮೈಸೂರಿನಲ್ಲಿ ಯಾರ ಮನೆಯಲ್ಲೂ ಫ್ಯಾನ್ ಸಹ ಇರ್ತಾ ಇರಲಿಲ್ಲ. ಇವಾಗ ಯಾರ ಮನೆಗೆ ಹೋದ್ರೂ ಒಂದೊಂದು ರೂಮಲ್ಲೂ ಫ್ಯಾನ್ ಇರುತ್ತೆ, ತುಂಬ ಜನದಲ್ಲಿ ಮನೆಯಲ್ಲಿ ಏರ್ ಕಂಡೀಷನಿಂಗ್ ಇರುತ್ತೆ. ಕೆಲವ್ರ ಮನೆಯಲ್ಲಿ ಏರ್ ಕಂಡೀಷನಕ್ಕೆ ಆಗ್ತಾ ಇದ್ದರೆ ಫ್ಯಾನ್ ಹಾಕ್ಬಿಟ್ಟು ಒದ್ದೆ ಗೋಣಿಚೀಲ ಅಥವಾ ಒದ್ದೆ ಹುಳ್ಳಿನ ಚಾಪೆ ಅದನ್ನು ಹಾಕ್ತಾರೆ. ಯಾಕೆ ಇದು ಕಾರಣ ಏನು? ಹವಾಮಾನ ಬದಲಾವಣೆ. 19ನೇ ಶತಮಾನದಲ್ಲಿ ಹವಾಮಾನ ಬದಲಾವಣೆ ಕಾಣಿಸ್ತಾನೇ ಇರಲಿಲ್ಲ. ಯಾಕೆಂದರೆ ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ, ಅಂದರೆ ಕಾರ್ಖಾನೆಗಳ ಶುರು ಆಗಿರಲಿಲ್ಲ 19ನೇ ಶತಮಾನದಲ್ಲಿ. 20ನೇ ಶತಮಾನಕ್ಕೆ ಬಂದಮೇಲೆ ಪ್ರತಿಯೊಂದು ದೇಶದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿದೆ. ಅಂದರೆ ಜಾಸ್ತಿ ಮೆಕ್ಯಾನಿಕಲ್ ಫ್ಯಾಕ್ಟ್ರೀಸು, ಕಾರ್ ಫ್ಯಾಕ್ಟ್ರೀಸು, ಬೈಸಿಕಲ್ ಫ್ಯಾಕ್ಟ್ರಿ, ಮೋಟರ್ಸೈಕಲ್ ಫ್ಯಾಕ್ಟ್ರಿ, ಹೀಗೆ ಏನಾಗಿದೆ, ಜನಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಬೇಕಾದಷ್ಟು ಕಾರ್ಖಾನೆಗಳು ಶುರು ಆಗಿದೆ. ಇದು ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣ. ಇದರಿಂದ ಏನಾಗಿದೆ ಅಂದರೆ ಜಾಗತಿಕ ತಾಪಮಾನ ಏರ್ತಾ ಇದೆ. ಈ ತಾಪಮಾನ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಮಂಜುಗಡ್ಡೆ ಕರಗ್ತಾ ಇದೆ. ಎಲ್ಲಿ? ನಮ್ಮ ಹಿಮಾಲಯ ಪರ್ವತದಲ್ಲಿ ಅಥವಾ ಆರ್ಕ್ಟಿಕ್ ಅಂದರೆ ಧ್ರುವ ಪ್ರದೇಶದಲ್ಲಿ, ದಕ್ಷಿಣ ಮತ್ತು ಉತ್ತರ ಧ್ರುವ ಪ್ರದೇಶದಲ್ಲಿ ಇಲ್ಲೆಲ್ಲ ಮಂಜುಗಡ್ಡೆ ಕರಗಿ ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಈ ಮಂಜುಗಡ್ಡೆ ಕರಗೋದ್ರಿಂದ ಏನಾಗ್ತಾ ಇದೆ, ಸಮುದ್ರದ ನೀರು ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ಮಂಜಿನ ನೀರು ಸಮುದ್ರ ಜಾಸ್ತಿ ಹೋಗಿ ನಮ್ಮ ಈ ಹಳ್ಳಿಗಳ ನಮ್ಮ ಸಿಹಿ ನೀರು ಕಡಿಮೆ ಆಗ್ತಾಯಿದೆ. ಇದರಿಂದ ದೊಡ್ಡ ಪ್ರಾಬ್ಲಮ್ಮು. ಯಾಕೆಂದರೆ ಸಮುದ್ರದ ಹೈಟ್ ಜಾಸ್ತಿ ಆದರೆ ಆವಾಗ ನಮ್ಮ ಸಮುದ್ರದಲ್ಲಿ ಹತ್ತಿರ ಇರೋ ಊರುಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮುಚ್ಚೋದ್ರೂ ಮುಚ್ಚೋಗುತ್ತೆ, ಇನ್ನೊಂದು 100 ವರ್ಷ 200 ವರ್ಷದಲ್ಲಿ. ಇವಾಗ ಹವಾಮಾನ ಸಂರಕ್ಷಣೆ ಯಾತಕ್ಕೆ ಬಹಳ ಮುಖ್ಯ, ಅದು 21ನೇ ಶತಮಾನದಲ್ಲಿ. ಅಂದರೆ ಕ್ಯಾಲ್ಕುಲೇಷನ್ ಪ್ರಕಾರ ಈ ಶತಮಾನದಲ್ಲಿ ಸುಮಾರು 3 ಡಿಗ್ರಿ ಸೆಂಟಿಗ್ರೇಡ್ ಆ್ಯಾವ್ರೇಜ್ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಇದಕ್ಕೆ ಸುಮಾರು 15 ವರ್ಷದಿಂದ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಅಂತ ಮಾಡಿ ಹೇಗೆ ಈ ಟೆಂಪ್ರೇಚರ್ನ 1 ಡಿಗ್ರಿ ಕಡಿಮೆ ಜಾಸ್ತಿ ಆಗೋಂಗೆ ಮಾಡೋದು, 3 ಡಿಗ್ರಿ ಆಗೋಕ್ಕೆ ಬಿಡದೇ ಇರೋದು, ಈ ವಿಷಯ ತುಂಬ ಜನ ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಸುಮಾರು 30 ಕೋಟಿ ಜನ ಅರಣ್ಯದಿಂದ ಜೀವನೋಪಾಯ ಮಾಡ್ತಾ ಇದ್ದಾರೆ. ಅರಣ್ಯದಿಂದ ಜೀವನೋಪಾಯ ಮಾಡಿದ್ರೆ ಏನಾಗ್ತಾ ಇದೆ ಅಂದರೆ 60% ಭೂಮಿ ಕೃಷಿ ಉಪಯೋಗ ಆಗ್ತಾ ಇದೆ, 24% ಮಾತ್ರ ಅರಣ್ಯ ಇದೆ. ಈ ಅರಣ್ಯ ಕಡಿಮೆ ಆದಾಗ ನಮಗೆ ಇಂಗಾಲಾಮ್ಲ ಜಾಸ್ತಿ ಆಗುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. UNSDG ಅಂದರೆ ನಮ್ಮ ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರು 13 ಪ್ರಕಾರ 2030 ವೇಳೆಗೆ, ಅಂದರೆ ಇನ್ನೊಂದು 6 ವರ್ಷದಲ್ಲಿ ಭಾರತದ GDP 35%ಗಿಂತ ಕಡಿಮೆ ಹೊರಸೂಸುವಿಕೆ ಕಡಿಮೆ ಮಾಡಬೇಕು ಅಂತ ಬದ್ಧವಾಗಿದೆ. ಹಿಮಾಲಯದಲ್ಲಿ ನೀರು ಕರಗಿದ್ರೆ ಆವಾಗಲೇ ಹೇಳ್ದಂಗೆ ಸಿಹಿ ನೀರು ಕಡಿಮೆ ಆಗುತ್ತೆ, ಇದರಿಂದ ಎಲ್ರಿಗೂ ನೀರಿನ ತಾಪತ್ರಯ ಜಾಸ್ತಿ ಆಗುತ್ತೆ. ಇನ್ನೊಂದು ಸಣ್ಣ ಕಥೆ, ಇನ್ನೊಂದು ಸಿಚುಯೇಷನ್ ಅಥವಾ ಒಂದು ಪ್ರಕರಣ ಹೇಳ್ತೀನಿ. ಕೇರಳದಲ್ಲಿ 1940, 50 or even 60 ಇಸ್ವಿನಲ್ಲಿ ವೈನಾಡ್ ಅಂತ ಒಂದು ಜಾಗದಲ್ಲಿ ಮಾರ್ಚ್ ತಿಂಗಳಲ್ಲಿ ಸುಮಾರು 25 degrees centigrade ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇರ್ತಾ ಇತ್ತು. ಈಗ ಅದೇ ಟೆಂಪ್ರೇಚರ್ ಸುಮಾರು 30 degrees centigrade ಆಗಿದೆ. ಅಂದರೆ ವರ್ಷದಲ್ಲಿ ಸುಮಾರು 59 ದಿವಸ 32 degrees centigradeಯಿಂದ ಜಾಸ್ತಿ ಆಗ್ತಾಯಿದೆ ಈ ಜಾಗದಲ್ಲಿ. ಇದೇನಾಗ್ತಾಯಿದೆ ಅಂದರೆ ತುಂಬ ಜನ ಈ ಜಾಗದಲ್ಲಿ ಕಾಫಿ ಬೆಳೆಯೋಕ್ಕೆ ಬಂದಿದ್ದರು. ಅದರೊಳಗೆ ರೊಬಸ್ಟಾ ಕಾಫಿ ಅಂತ ಇರುತ್ತೆ, ಆರ್ಗ್ಯಾನಿಕ್ ರೊಬಸ್ಟಾ. ಅದು 23-28 degrees ಇದ್ದರೆ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಬಟ್ ನಮ್ಮ ಟೆಂಪ್ರೇಚರ್ ಅಥವಾ ತಾಪಮಾನ ಜಾಸ್ತಿ ಆದಮೇಲೆ ಈಲ್ಡ್ ಕಡಿಮೆ ಆಗಿಬಿಟ್ಟಿದೆ. ಈ ಈಲ್ಡ್ ಕಡಿಮೆ ಆಗಿರೋದ್ರಿಂದ ಅವ್ರ ರೈತರಿಗೆ ಇದರಿಂದ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. ಇದು ಬರೀ ಕಾಫಿ ಮಾತ್ರ ಅಲ್ಲ, ತುಂಬ ಕಡೆ ಅಕ್ಕಿ ಹಾಗೂ ಗೋಧಿಗೂ ಸಹ ಇದೇ ಥರ ಪ್ರಾಬ್ಲಮ್ಮು ಶುರು ಆಗಿದೆ. ನಾವು ಬೇರೆ ದೇಶಗಳಲ್ಲಿ ಬೇರೆ ಥರ ಪ್ರಾಬ್ಲಮ್ಗಳಿದೆ. ಆಸ್ಟ್ರೇಲಿಯಾದಲ್ಲಿ ಬುಷ್ ಫೈರ್ ಅಂತ ಆಯಿತು, ಇದು ಸುಮಾರು 2-3 ವರ್ಷ ಹಿಂದೆ. ಇದು ಕೋಟಿಗಟ್ಟಲೆ ಮರಗಳು ಸುಟ್ಟೋದು ಆಯಿತಾ, ಅಂದರೆ ಸುಮಾರು 200-300 miles ಅರಣ್ಯ ಫುಲ್ ಸುಟ್ಟೋಯ್ತು. ಕೋಟಿಗಟ್ಟಲೆ ಮರಗಳು ಮತ್ತು ಲಕ್ಷಾಂತರ ಪ್ರಾಣಿಗಳು ಎಲ್ಲ ಸತ್ತೋದ್ವು. ಅದೇ ಥರ ಬ್ರೆಜಿಲ್ನಲ್ಲಿ ಕಾಳ್ಗಿಚ್ಚಾಯಿತು. ಇದು ಬ್ರೆಜಿಲಲ್ಲಿ ಅಮೆಜಾನ್ ಅಂತ ಒಂದು ಅರಣ್ಯ ಇದೆ, ಇದು ಪ್ರಪಂಚದಲ್ಲೇ ದೊಡ್ಡ ಕಾಡು ಪ್ರದೇಶ. ಈ ಥರ ಕಾಡು ಪ್ರದೇಶದಲ್ಲಿ ಕಾಳ್ಗಿಚ್ಚಾದರೆ ಹವಾಮಾನ ಸಂರಕ್ಷಣೆ ಮಾಡೋದು ಅಥವಾ ಹವಾಮಾನ ಚೇಂಜ್ ಆಗೋದು ಬಹಳ ಈಸಿ. ಈ SDG 13 ಅಂದರೆ ವಿಶ್ವಸಂಸ್ಥೆ 13 ಮನುಷ್ಯನ ಚಟುವಟಿಕೆಯಿಂದ ಆದ ಪರಿಣಾಮ ಇದನ್ನು ಹೇಗೆ ಕಡಿಮೆ ಮಾಡೋದು, ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಉತ್ತರ ಭಾರತದಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಅಂತ ಒಂದು ಟೆಕ್ನಾಲಜಿ ಇದೆ. ಅಂದರೆ ಬೆಳೆನ ಆದಮೇಲೆ ಆ ಬೆಳೆನ ಕಡಿದ್ಬಿಟ್ಟು ಸುಟ್ಟುಬಿಡ್ತಾರೆ, ಸುಟ್ಟುಬಿಟ್ಟು ಅದರಿಂದ ಗೊಬ್ಬರ ಮಾಡಿ ಮತ್ತೆ ಅದನ್ನು ಬೆಳೆ ಹಾಕ್ತಾರೆ ಅದರಲ್ಲಿ. ಆದರೆ ಈ ಸುಡೋದ್ರಿಂದ ದೊಡ್ಡ ಹವಾಮಾನ ಹಾನಿಕರ ಆಗಿಬಿಟ್ಟಿದೆ. ಆದರೆ ಇದನ್ನು ರೈತರು ಬಹಳ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಅವರು ಇದಕ್ಕೆ ಅಪೋಸಿಷನ್ನು. ನಮ್ಮ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಟೆಕ್ನಾಲಜಿ ನಮ್ಮ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೇನು ಮಾಡಬೇಕು ಅಂದರೆ ರಿಸರ್ಚ್ ಮಾಡಬೇಕು. ಈ ಸ್ಲ್ಯಾಶ್ ಆ್ಯಂಡ್ ಬರ್ನ್ ಟೆಕ್ನಾಲಜಿನ ಹೇಗೆ ಸ್ಟಾಪ್ ಮಾಡೋದು ಮತ್ತು ಆಲ್ಟರ್ನೇಟಿವ್ ಅಂದರೆ ಬೇರೆ ಥರ ಟೆಕ್ನಾಲಜಿ ಹೇಗೆ ಕಂಡುಹಿಡಿಯೋದು ಇವ್ರಿಗೆ, ಈ ರೈತರಿಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಸೊ ಇಂಗಾಲದ ಹೊರಸೂಸುವಿಕೆ ಕಡಿಮೆ ಮಾಡಬೇಕು ಅಂದರೆ ಬೇರೆ ಬೇರೆ ಥರ ಮೆಥಡ್ಸ್ ಇದೆ ನಮ್ಮ ದೇಶದಲ್ಲಿ, ಸ್ಕೀಮ್ಗಳಿದೆ. ಒಂದು NREGA, ಇನ್ನೊಂದು ಗ್ರೀನ್ ಇಂಡಿಯಾ ಮಿಷನ್ ಅಂತ ಇದೆ, ಅಂದರೆ ಹಸಿರು ಭಾರತ ಮಿಷನ್. ಹಾಗೆಯೇ ಇಂಟಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಅಂದರೆ ಹೇಗೆ ನಾವು ನೀರನ್ನು ಸಂರಕ್ಷಣೆ ಮಾಡೋದು. ಸೋಷಿಯಲ್ ಫಾರೆಸ್ಟ್ರಿ ಅಂದರೆ ಸಾಮಾಜಿಕ ಅರಣ್ಯ, ರಾಷ್ಟ್ರೀಯ ಅರಣ್ಯೀಕರಣ ಅಥವಾ ನ್ಯಾಷನಲ್ ಫಾರೆಸ್ಟ್ರಿ, ಈ ವಿಷಯಗಳ ಇದನ್ನೆಲ್ಲ ನಾವು ಗ್ರಾಮ ಪಂಚಾಯತಿಯನ್ನು ತಿಳ್ಕೊಂಡ್ರೆ ಬಹಳ ಸುಲಭವಾಗಿ ಈ ಹವಾಮಾನ ಸಂರಕ್ಷಣೆ ಮಾಡೋದು ಸುಲಭ. ಅದರ ಜೊತೆಗೆ ಪ್ರತಿಯೊಂದು ಶಾಲೆಯಲ್ಲಿ ಹವಾಮಾನ ಶಿಕ್ಷಕರು ಇರಬೇಕು. ಮತ್ತು ಹೇಗೆ ಹವಾಮಾನನ ಮೆಷರ್ ಮಾಡೋದು ಅಂದರೆ ಮಾನದಂಡ ಮಾಡೋದು, ಅಂದರೆ ಎಲ್ಲಿ ನೀರಿನ ಲೆವೆಲ್ ಆಗಲಿ ಅಥವಾ ಹ್ಯೂಮಿಡಿಟಿ ಅಂತ ಹೇಳ್ತೀವಿ ಅದರದ್ದು ಲೆವೆಲ್ ಆಗಲಿ, ಅಥವಾ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಇದನ್ನೆಲ್ಲ ಹೇಗೆ ಮಾನದಂಡ ಮಾಡಿ ಜನಗಳಿಗೆ ವಿಷಯ ತಿಳಿಸೋದು, ಇದಕ್ಕೆ ತಂತ್ರಜ್ಞಾನ ಮಾಡ್ಬೋದು. ಇದಕ್ಕೆ ಸೆನ್ಸರ್ಸ್ ಅಂತ ಮುಂಚೆ ಹೇಳ್ದಂಗೆ IoT ಅಂತ ಇರುತ್ತೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ಸೆನ್ಸರ್ಸ್ ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಉಗಾಂಡ ಅಂತ ಒಂದು ಆಫ್ರಿಕಾದಲ್ಲಿ ದೇಶದಲ್ಲಿದೆ, ಆ ಉಗಾಂಡದಲ್ಲಿ ಎಲ್ಲ ಆ್ಯಪ್ ಮಾಡಿದ್ದಾರೆ. ಆ ಆ್ಯಪ್ ಏನು ಹೇಳುತ್ತೆ ಅಂದರೆ ಹೊರಗಡೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಥವಾ ಮಾಲಿನ್ಯ ಗಾಳಿಯ ಮಾಲಿನ್ಯ ಜಾಸ್ತಿ ಆಗಿದೆ ಅಂದರೆ ಜನರಿಗೆ ಮೆಸೇಜ್ ಕಳಿಸುತ್ತೆ, ಇವತ್ತು ದಯವಿಟ್ಟು ಯಾರೂ ವಾಕಿಂಗ್ ಹೋಗಬೇಡಿ ಅಥವಾ ಇವತ್ತು ಮಕ್ಕಳನ್ನ ಕರ್ಕೊಂಡು ಪಾರ್ಕಗೆ ಹೋಗಬೇಡಿ, ಈ ಥರ ಮೆಸೇಜ್ ಕಳಿಸುತ್ತೆ. ಸೊ ಈ ಥರ ತಂತ್ರಜ್ಞಾನ ಉಪಯೋಗಿಸೋದು ಬಹಳ ಬಹಳ ಮುಖ್ಯ. ಆದರೆ ಈ ಥರ ಪ್ರಾಬ್ಲಮ್ ಇದ್ದಾಗ ಹೇಗೆ ಸೊಲ್ಯೂಷನ್ ಕಂಡುಹಿಡಿಯೋದು, ಇದಕ್ಕೆ ಹೇಳ್ತೀವಿ ಕಾರ್ಬನ್ ಸೆಕ್ವೆಸ್ಟರಿಂಗ್ ಅಂದರೆ ಇಂಗಾಲದ ವಶೀಕರಣ ಅಂತ. ನಾವು ಉದಾಹರಣೆ, ನಾವೆಲ್ಲ ಉಸಿರಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ಇಂಗಾಲಾಮ್ಲ ಹೊರಗಡೆ ಬರುತ್ತೆ. ಅದೇ ಥರ ಕಾರ್ ಅಥವಾ ಮೋಟ್ರ್ ಸೈಕಲ್ ಓಡಿಸಿದ್ರೆ ಅಥವಾ ಹಸುಗಳು ಗ್ಯಾಸ್ ಬಿಟ್ಟರೆ ಇದೆಲ್ಲ ಇಂಗಾಲಾಮ್ಲದ ಒಂದು ಎಕ್ಸಾಂಪಲ್. ಇದು ಇಂಗಾಲಾಮ್ಲ ಪರಿಸರಕ್ಕೆ ಹಾನಿಕರ. ಈ ಇಂಗಾಲಾಮ್ಲ ಜಾಸ್ತಿ ಆದರೆ ನಮ್ಮ ಓಝೋನ್ ಲೇಯರ್ ಅಂತ ಹೇಳ್ತೀವಿ ಅದು ಕಡಿಮೆ ಆಗಿಬಿಡುತ್ತೆ. ಆದರೆ ಮರಗಳು ಜಾಸ್ತಿ ಇದ್ದರೆ ಈ ಇಂಗಾಲಾಮ್ಲನ ಹೀರ್ಕೊಳ್ಳುತ್ತೆ. ಇದು ಮರಗಳು ಇಂಗಾಲಾಮ್ಲ ಹೀರ್ಕೊಳ್ಳೋದ್ರಿಂದ ಪರಿಸರ ಕ್ಲೀನ್ ಆಗುತ್ತೆ. ಇದರಿಂದನೇ ನಾವು ಮರಗಳಿಗೆ ಹೇಳ್ತೀವಿ ಫೋಟೋಸಿಂಥಸಿಸ್ ಅಂತ. ಕಾರ್ಬನ್ ಡೈಆಕ್ಸೈಡು ಬೇಕು ಮತ್ತು ಸೂರ್ಯನ ಕಿರಣ ಬೇಕು. ನಾವು ಬೇರೆ ಬೇರೆ ಮರಗಳು ಬೇರೆ ಬೇರೆ ತರಹ ಇಂಗಾಲಾಮ್ಲ ಹೀರುತ್ತೆ. ಅಂದರೆ ಕೆಲವು ಬೇವಿನ ಮರ ಜಾಸ್ತಿ ಹೀರುತ್ತೆ, ಮಾವಿನ ಮರ ಸ್ವಲ್ಪ ಕಡಿಮೆ ಹೀರುತ್ತೆ. ಈ ಥರ ಬೇರೆ ಬೇರೆ ಮರಗಳು ಬೇರೆ ಬೇರೆ ಅಮೌಂಟ್ ಇಂಗಾಲಾಮ್ಲನ ಹೀರುತ್ತೆ. ಇವಾಗ 19ನೇ ಶತಮಾನದಲ್ಲಿ ನಮ್ಮ ಪರಿಸರದಲ್ಲಿ ಇಂಗಾಲಾಮ್ಲ ಸುಮಾರು 150-300 PPM ಅಂತ ಹೇಳ್ತೀವಿ ಇತ್ತು, ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ. ಇವಾಗ 21ನೇ ಶತಮಾನದಲ್ಲಿ ಅಂದರೆ ಸುಮಾರು 100 ವರ್ಷದಲ್ಲಿ ನಾವು ಆ 300 PPM 400 PPM ಜಾಸ್ತಿ ಮಾಡಿದ್ದೀವಿ. ಅಂದರೆ 100,000 ವರ್ಷದಲ್ಲಿ 300 PPM ಮಾಡಿದ್ವಿ, 100 ವರ್ಷದಲ್ಲಿ 100 PPM ಜಾಸ್ತಿ ಮಾಡಿದ್ದೀವಿ. ಇದು ನಮ್ಮ ಮನುಷ್ಯ ಜೀವನದ ಒಂದು ಕಾರಣ. ಇದಕ್ಕೆ ಪ್ರಜೆಗಳು ಏನು ಮಾಡ್ಬೋದು? ಪ್ರಜೆಗಳು ಮನೆ ಸುತ್ತ ಗಿಡ ಬೆಳೆಸಬೇಕು ಅಥವಾ ಮನೆ ಮೇಲೆ ಗಿಡ ಬೆಳೆಸಬೇಕು. ಅದೊಂದೇ ಅಲ್ಲ, ಟೆಕ್ನಾಲಜಿ ಹೇಗೆ ಉಪಯೋಗಿಸ್ಬೋದು ಅಂದರೆ ನೀವೆಲ್ಲ ನೋಡಿದ್ದೀರಾ ಡ್ರೋನ್ಸ್ ಅಂತ ಇರುತ್ತೆ ಇವಾಗ. ಸೊ ಡ್ರೋನ್ಸ್ಗಳನ್ನು ಕಳಿಸ್ಬಿಟ್ಟು ನಾವು ಗಿಡಗಳ ತಾಪಮಾನ ಮೆಷರ್ಮೆಂಟ್ ಮಾಡ್ಬೋದು. ಇದಕ್ಕೆ ಇನ್ಫ್ರಾರೆಡ್ ಹೀಟ್ ಮ್ಯಾಪ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಒಂದು ಮರಗಳ ಗುಂಪನ್ನು ನಾವು ಮೆಷರ್ ಮಾಡಿದ್ರೆ ಅಥವಾ ಅದರ ತಾಪಮಾನ ಕಂಡುಹಿಡಿದ್ರೆ ಅದು ಗೊತ್ತಾಗುತ್ತೆ ಯಾವ ಮರ ಜಾಸ್ತಿ ಕಾರ್ಬನ್ ಸೆಕ್ವೆಸ್ಟ್ರಿಂಗ್ ಇಂಗಾಲದ ವಶೀಕರಣ ಮಾಡ್ತಾ ಇದೆ, ಯಾವ ಮರ ಕಡಿಮೆ ಮಾಡ್ತಾ ಇದೆ. ಇದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮೆಷಿನ್ ಲರ್ನಿಂಗ್ ಇದನ್ನು ಉಪಯೋಗಿಸ್ಬಿಟ್ಟು ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಮೆಷರ್ಮೆಂಟ್ ಮಾಡ್ಬೋದು. ಸೊ ಈ ಥರ ಟೆಕ್ನಾಲಜಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿ ಖಂಡಿತ ಉಪಯೋಗಿಸ್ಬೇಕು. ಕರ್ನಾಟಕದಲ್ಲಿ ಇನ್ನೊಂದು ಟೆಕ್ನಾಲಜಿ ಮಾಡಿದ್ದಾರೆ ಡ್ರೋನ್ಗಳನ್ನು ಉಪಯೋಗಿಸಿ. ಇದಕ್ಕೆ ಬೀಜ ಬಾಂಬ್ ಅಂತ ಹೇಳ್ತಾರೆ. ಅಂದರೆ ಬೀಜಗಳನ್ನು ಒಂದು ಗೊಬ್ಬರ ಮತ್ತು ಮಣ್ಣು ಎರಡನ್ನು ಸೇರಿಸಿ ಉಂಡೆ ಮಾಡಿ ಡ್ರೋನ್ಗಳಲ್ಲಿ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಎಸೀತಾರೆ. ಅದು ಎಸೆದಾಗ ಆ ಗಿಡಗಳು ಅಲ್ಲಿ ಬೆಳ್ಕೊಳತ್ವೆ. ಸೊ ಈ ಥರ ನಾವು ಮರಗಳನ್ನು ಬೆಳೆಸಬೇಕು, ಕಾರ್ಬನ್ ಸೆಕ್ವೆಸ್ಟ್ರಿಂಗ್ ಜಾಸ್ತಿ ಮಾಡಬೇಕು. ಇದರಿಂದ ನಮ್ಮ ಹವಾಮಾನ ಸಂರಕ್ಷಣೆ ಖಂಡಿತ ಆಗುತ್ತೆ. ನಮಸ್ಕಾರ.
15: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
16: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
17: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್.ಕೆ. ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
20: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ಸಲ್ಲಿಕೆಯಾದ 2 ವರದಿಗಳ ಕುರಿತು, ಅಂದರೆ ಮಾಧವ್ ಗಾಡ್ಗಿಲ್ ವರದಿ ಮತ್ತು ಕಸ್ತೂರಿ ರಂಗನ್ ವರದಿ ಕುರಿತು ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು 23ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಸ್ತೂರಿ ರಂಗನ್ ಸಮಿತಿ ಅಥವಾ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಆನ್ ವೆಸ್ಟರ್ನ್ ಘಾಟ್ಸ್ HLWG ಸಮಿತಿಯ ರಚನೆಯ ಹಿನ್ನೆಲೆ, ಸಮಿತಿಯ ಸದಸ್ಯರ ವಿವರ ಮತ್ತು ಸರ್ಕಾರ ಸಮಿತಿಗೆ ನೀಡಿದ್ದ ಕಾರ್ಯಸೂಚಿಯನ್ನು ಅರಿತೆವು. ಈ ಸಂಚಿಕೆಯಲ್ಲಿ ನಾವು ಸಮಿತಿ ತನ್ನ ವರದಿಯನ್ನು ಸಲ್ಲಿಸಲು ನಡೆಸಿದ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಯೋಣ. ಈ ಮಾಹಿತಿಯಿಂದ ನಮಗೆ ಈ ವರದಿಯನ್ನು ಸಲ್ಲಿಸಬೇಕಾದರೆ ಏನೆಲ್ಲ ಕೆಲಸ ಮಾಡಿದರು, ಎಷ್ಟು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದರು ಮತ್ತು ಎಷ್ಟೆಲ್ಲ ಇಲಾಖೆಗಳೊಂದಿಗೆ, ಜನರೊಂದಿಗೆ, ಸಂಘ ಸಂಸ್ಥೆಗಳೊಂದಿಗೆ ಚರ್ಚೆಯನ್ನು ಮಾಡಿದರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಈ ವಿವರಗಳು ವರದಿಯ 1.2 ಈ ಸೆಕ್ಷನ್ನಲ್ಲಿ ದಾಖಲಾಗಿದೆ. HLWG ನಡೆಸಿದ ಕಾರ್ಯಚಟುವಟಿಕೆಗಳು. ಈ ಸಮಿತಿ 10 ಮೀಟಿಂಗ್ಗಳನ್ನು, ತನ್ನ ಸದಸ್ಯರ ಮೀಟಿಂಗ್ಗಳನ್ನು ನಡೆಸ್ತು, 4 ಕ್ಷೇತ್ರ ಭೇಟಿಗಳನ್ನು, ಅಂದರೆ ಪಶ್ಚಿಮ ಘಟ್ಟದ ವಿವಿಧ ಸ್ಥಳಗಳಿಗೆ ಭೇಟಿ, ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಸಚಿವಾಲಯಗಳು ಮತ್ತು ಭಾಗಿದಾರರೊಂದಿಗೆ ಅಭಿಪ್ರಾಯ ವಿನಿಮಯ ಮಾಡಿತ್ತು. ಈ ಭಾಗಿದಾರರು ಅಂತಂದರೆ ಈ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವ್ಯಾಸವಾಗಿರುವಂಥ ಜನರಿರ್ಬೋದು, ಅಥವಾ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ತಮ್ಮ ಯಾವುದೇ ಯೋಜನೆಗಳನ್ನು ಅಥವಾ ಕಾರ್ಖಾನೆಗಳನ್ನು ಅಥವಾ ಬೇರೆ ಯಾವುದೇ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂಥವ್ರು ಇರ್ಬೋದು. ಹೀಗೆ ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಶ್ಚಿಮ ಘಟ್ಟಗಳ ಭಾಗಿದಾರರಾಗ್ತಾರೆ. ಇವರಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಅಭಿಪ್ರಾಯ ವಿನಿಮಯವನ್ನು ಸಮಿತಿ ಮಾಡಿದೆ. ಈ ಮೊದಲನೇ ಸಭೆಯಲ್ಲಿ, ಅಂದರೆ ತನ್ನ ಸದಸ್ಯರ ಮೊದಲನೇ ಸಭೆಯಲ್ಲಿ ಮಾಧವ್ ಗಾಡ್ಗಿಲ್ ವರದಿ ಮತ್ತು ಅದರ ಬಗ್ಗೆ ರಾಜ್ಯ ಸರ್ಕಾರಗಳು ಸಲ್ಲಿಸಿರುವ ಅಭಿಪ್ರಾಯಗಳನ್ನು ಮಂಡಿಸಿತು. ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ಮಾಧವ್ ಗಾಡ್ಗಿಲ್ ವರದಿಯ ಕುರಿತು ಬಹಳಷ್ಟು ಅಭಿಪ್ರಾಯಗಳು ಕೇಂದ್ರ ಸರ್ಕಾರಕ್ಕೆ ರವಾನೆಯಾಗಿತ್ತು. ಈ ವರದಿ, ಈ ಅಭಿಪ್ರಾಯಗಳನ್ನು ಮತ್ತೆ ಮಾಧವ್ ಗಾಡ್ಗಿಲ್ ವರದಿ, ಈ ಎರಡನ್ನೂ ಸಹ ಮೊದಲನೇ ಸಭೆಯಲ್ಲಿ ಚರ್ಚೆ ಮಾಡಿತು. ಈ WGEP ಅಂದರೆ ಮಾಧವ್ ಗಾಡ್ಗಿಲ್ ವರದಿ ಅಂತ ಹೇಳ್ಬೋದು, ಅದನ್ನು ಮತ್ತು ಭಾಗಿದಾರರ ಅಭಿಪ್ರಾಯಗಳನ್ನು ಪರಿಶೀಲಿಸಲು ವಿವಿಧ ರೀತಿಯ ವಿಧಾನಗಳನ್ನು ಅನುಸರಿಸಿತು. ಈ ಸಮಿತಿಗೆ ಕೇಂದ್ರ ಸರ್ಕಾರ ಕೊಟ್ಟಂಥ ಮುಖ್ಯವಾದ ಒಂದು ಕಾರ್ಯಸೂಚಿ ಏನು ಅಂದರೆ, ಈ ಮಾಧವ್ ಗಾಡ್ಗಿಲ್ ವರದಿಯನ್ನು ಅನುಷ್ಠಾನ ಮಾಡೋದೇ ಆದರೆ ಹೇಗೆ ಮಾಡಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಈ ಮಾಧವ್ ಗಾಡ್ಗಿಲ್ ವರದಿಯ ಕುರಿತು ಸಾಕಷ್ಟು, ಸುಮಾರು 1700 ಮಿಕ್ಕು ಅಭಿಪ್ರಾಯಗಳು ವಿವಿಧ ಇಲಾಖೆಗಳು, ಭಾಗಿದಾರರು, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಈ ಅಭಿಪ್ರಾಯಗಳ ಬಗ್ಗೆನೂ ಸಹ ಈ ವರದಿ, ಅಂದರೆ ಕಸ್ತೂರಿ ರಂಗನ್ ವರದಿ ತನ್ನ ಅಭಿಪ್ರಾಯಗಳನ್ನು ಹೇಳಬೇಕು ಅನ್ನೋದು ಕಾರ್ಯಸೂಚಿಯಾಗಿತ್ತು. ಹಾಗಾಗಿ ಅದರ ಸಂಬಂಧ ಮೊದಲನೇ ಒಂದು ಸಭೆ ನಡೀತು. ಆಮೇಲೆ ಈ ಉಳಿದಂಥ ಕೆಲಸಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಥರದ ವಿಧಾನಗಳನ್ನು ಈ ಸಮಿತಿ ಅನುಸರಿಸಿತು. ಅದು ಯಾವ್ಯಾವುದು ವಿಧಾನಗಳು ಅಂತ ನಾವು ನೋಡೋಣ. ಮೊದಲನೇದಾಗಿ ಪಶ್ಚಿಮ ಘಟ್ಟ ವ್ಯಾಪ್ತಿಯ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ಮತ್ತು ಇತರ ಭಾಗಿದಾರರೊಂದಿಗೆ ಸಮಾಲೋಚನೆ ನಡೆಸುವುದು. ಇದರ ಅಂಗವಾಗಿ ಸಮಿತಿಯು ಮಹಾರಾಷ್ಟ್ರ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಪೃಥ್ವಿರಾಜ್ ಚೌಹಾಣ್ ಅವರು ಮತ್ತು ಅವರ ಸಂಪುಟದ ಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಸಂಬಂಧಿಸಿದ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಿ ಅಭಿಪ್ರಾಯವನ್ನು ಸಂಗ್ರಹಿಸಿತು. ನಂತರ ಸಮಿತಿಯು ಕರ್ನಾಟಕ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ಅವರ ಸಂಪುಟದ ಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆ ನಡೆಸಿತು. ಮೂರನೇದಾಗಿ ಕೇರಳದ ರಾಜ್ಯದಲ್ಲಿ ಸಮಿತಿಯು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಓಮನ್ ಚಾಂಡಿ ಅವರನ್ನು ಮತ್ತು ಅವರ ಸಂಪುಟದ ಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ರಾಜ್ಯ ಜೀವ ವೈವಿಧ್ಯತಾ ಮಂಡಳಿಯ ಅಧ್ಯಕ್ಷರು ಮತ್ತು ಸಂಬಂಧಿಸಿದ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆ ನಡೆಸಿತು. ಇದಲ್ಲದೆ ಶಾಸಕರು ಮತ್ತು ಪಾರ್ಲಿಮೆಂಟ್ ಸದಸ್ಯರನ್ನು ಸಹ ಸಂದರ್ಶಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿತು. ಗೋವಾ ರಾಜ್ಯದಲ್ಲಿ ಅಲ್ಲಿಯ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಮನೋಹರ್ ಪರ್ರಿಕರ್ ಮತ್ತು ಸಂಬಂಧಿಸಿದ ಇಲಾಖೆಗಳ ಕಾರ್ಯದರ್ಶಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅವರೆಲ್ಲರ ಅಭಿಪ್ರಾಯವನ್ನು ಸಹ ಸಂಗ್ರಹಿಸಿತು. ಈ ಭೇಟಿಗಳ ಸಂದರ್ಭದಲ್ಲಿ ಭಾಗಿದಾರರು ಅಂದರೆ ಸಾರ್ವಜನಿಕ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಸರ್ಕಾರೇತರ ಸಂಘಗಳ ಸದಸ್ಯರು, ತಜ್ಞರು, ವಿವಿಧ ಕ್ಷೇತ್ರಗಳ ತಜ್ಞರು, ಕೈಗಾರಿಕೆ ಮತ್ತು ವಾಣಿಜ್ಯ ಸಂಘಗಳು, ಪ್ಲಾಂಟರ್ ಅಂದರೆ ಪ್ಲಾಂಟೇಷನ್ ಮಾಲೀಕರ ಸಂಘಗಳು, ಶೈಕ್ಷಣಿಕ ತಜ್ಞರು ಮತ್ತು ಅಲ್ಲಿ ವಾಸ ಮಾಡುವಂಥ ಜನರ ಅಭಿಪ್ರಾಯಗಳನ್ನು ಸಹ ಸಂಗ್ರಹ ಮಾಡಿತು. ಎರಡನೇ ವಿಧಾನದಲ್ಲಿ ಸಮಿತಿಯು ಒಂದು ಪ್ರಶ್ನಾವಳಿಯನ್ನು ಸಿದ್ಧಗೊಳಿಸಿ ಅದನ್ನು ರಾಜ್ಯ ಸರ್ಕಾರಗಳು, ಕೇಂದ್ರ ಸಚಿವಾಲಯಗಳು ಇತ್ಯಾದಿಗಳಿಗೆ ಕಳುಹಿಸಿ ಅಭಿಪ್ರಾಯವನ್ನು ಮತ್ತು ಮಾಹಿತಿಯನ್ನು ಸಂಗ್ರಹಿಸಿತು. ಮಾಧವ್ ಗಾಡ್ಗಿಲ್ ಸಮಿತಿಗೆ ನೀಡಿದ್ದ ಕಾರ್ಯಸೂಚಿಯಂತೆ ಕಸ್ತೂರಿ ರಂಗನ್ ಸಮಿತಿಗೂ ಸಹ ಕೆಲವು ನಿರ್ದಿಷ್ಟ ಯೋಜನೆಗಳ ಕುರಿತು ಅಭಿಪ್ರಾಯ ಕೋರಲಾಗಿತ್ತು. ಅಂದರೆ ಮಾಧವ್ ಗಾಡ್ಗಿಲ್ ವರದಿಗೆ ತಮ್ಮ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು ವರದಿಯನ್ನು ಸಲ್ಲಿಸೋದ್ರ ಜೊತೆಗೆ ಕೆಲವು ಆಗ ಅನುಷ್ಠಾನ ಆಗಿರುವಂಥ ಆಗ್ತಾ ಇದ್ದಂಥ ಮತ್ತು ಅನುಷ್ಠಾನ ಆಗಬೇಕಾಗಿರುವಂಥ ಕೆಲವು ನಿರ್ದಿಷ್ಟ ಯೋಜನೆಗಳು, ಇವುಗಳ ಬಗ್ಗೆನೂ ಅಭಿಪ್ರಾಯ ಕೊಡಿ ಅಂತ ಕೇಳಿತ್ತು. ಅದೇ ಯೋಜನೆಗಳ ಕುರಿತು ಕಸ್ತೂರಿ ರಂಗನ ವರದಿ ಸಮಿತಿಗೂ ಸಹ ಇದರ ಕುರಿತು ಅಭಿಪ್ರಾಯವನ್ನು ಕೇಳಿತ್ತು. ಆ ಯೋಜನೆಗಳು ಯಾವುವೆಂದರೆ ಕೇರಳದ ಅತಿರಪಳ್ಳಿ ಮತ್ತು ಕರ್ನಾಟಕದ ಗುಂಡ್ಯ ಜಲವಿದ್ಯುತ್ ಯೋಜನೆಗಳು, ಮಹಾರಾಷ್ಟ್ರದ ಸಿಂಧುದುರ್ಗ ಮತ್ತು ರತ್ನಗಿರಿ ಜಿಲ್ಲೆಗಳ ಅಭಿವೃದ್ಧಿ ಯೋಜನೆಗಳು, ಗೋವಾ ರಾಜ್ಯದಲ್ಲಿ ಗಣಿಗಾರಿಕೆ, ಕೇರಳದ ಇಡುಕ್ಕಿ ಮತ್ತು ವಯನಾಡಿನ ಕೆಲವು ಪರಿಸರ ಸಂಬಂಧಿ ಸಮಸ್ಯೆಗಳು, ಹೀಗೆ ಈ ಎಲ್ಲ ಯೋಜನೆಗಳ ಕುರಿತು ಅಭಿಪ್ರಾಯ ಏನು ಅನ್ನೋದನ್ನು ಕೇಳಿತ್ತು. ಕಸ್ತೂರಿ ರಂಗನ್ ಸಮಿತಿಯು ಈ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿತು. ಇದರೊಂದಿಗೆ ಪುಣೆಯಲ್ಲಿ ಶ್ರೀಯುತ ಮಾಧವ್ ಗಾಡ್ಗಿಲ್ ರವರನ್ನು ಸಹ ಸಮಿತಿಯು ಭೇಟಿ ಮಾಡಿ ಅವರೊಂದಿಗೆ ಸಮಾಲೋಚನೆ ನಡೆಸಿತು. ಈ ಭೇಟಿಯ ಅಂದರೆ ವಿವಿಧ ಸ್ಥಳಗಳ ಭೇಟಿ ಸಂದರ್ಭದಲ್ಲಿ ಸಮಿತಿಯು ಯೋಜನೆಗಳ ಕುರಿತು ಆಸಕ್ತಿಯುಳ್ಳ ಜನರೊಂದಿಗೆ, ಭಾಗಿದಾರರೊಂದಿಗೆ, ಸರ್ಕಾರೇತರ ಸಂಘ ಸಂಸ್ಥೆಗಳ ಸದಸ್ಯರೊಂದಿಗೆ, ಯೋಜನಾ ವಿರೋಧಿ ಕಾರ್ಯಕರ್ತರೊಂದಿಗೆ, ಯೋಜನಾ ಅಧಿಕಾರಿಗಳೊಂದಿಗೆ ಮತ್ತು ಅಲ್ಲಿಯ ಕೆಲಸಗಾರರೊಂದಿಗೆ, ಜಿಲ್ಲಾಡಳಿತಗಳೊಂದಿಗೆ ಮತ್ತು ಸಂಬಂಧಿಸಿದ ರಾಜ್ಯ ಸಚಿವಾಲಯಗಳೊಂದಿಗೆ ಸಹ ಸಮಾಲೋಚನೆಯನ್ನು ನಡೆಸಿತು. ಹೀಗೆ ವಿವಿಧ ಭಾಗಿದಾರರು, ವಿವಿಧ ಸರ್ಕಾರಿ ಸಂಸ್ಥೆಗಳು ಎಲ್ಲದರಲ್ಲೂ ಸಹ ಎಲ್ಲ ಜನರೊಂದಿಗೂ ಸಹ ಈ ಸಮಿತಿ ಸಭೆಗಳನ್ನು ನಡೆಸಿ ಅವರೆಲ್ಲರ ಅಭಿಪ್ರಾಯಗಳನ್ನು ಸಹ ಸಂಗ್ರಹ ಮಾಡಿತು. ರಾಜ್ಯ ಸರ್ಕಾರಗಳೊಂದಿಗೆ ಸಭೆ ನಡೆಸಲು ಸೂಕ್ತ ಸಮಯ ನಿಗದಿ ಮಾಡಲು ಸಾಧ್ಯವಾಗದ ಕಾರಣ ತಮಿಳುನಾಡು ಮತ್ತು ಗುಜರಾತ್ ರಾಜ್ಯಗಳ ಸರ್ಕಾರಗಳೊಂದಿಗೆ ಸಮಾಲೋಚಿಸಲು ಸಾಧ್ಯವಾಗಲಿಲ್ಲ. ಆದರೆ ಆ ರಾಜ್ಯಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವುಗಳನ್ನು ವರದಿ ನೀಡುವ ಹಂತದಲ್ಲಿ ಬಳಸಿಕೊಳ್ಳಲಾಯಿತು. ಇಷ್ಟು ಅಲ್ಲದಲೆ ಕೆಳಕಂಡ 10 ಕೇಂದ್ರ ಸಚಿವಾಲಯಗಳು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನೀಡಿದವು. ಈ ಬೇರೆ ಬೇರೆ ಸಚಿವಾಲಯಗಳು ಈಗ ಯಾವುದ್ಯಾವುದು ಅಂದರೆ ಉಕ್ಕು ಸಚಿವಾಲಯ, ಗಣಿ ಸಚಿವಾಲಯ, ನಗರಾಭಿವೃದ್ಧಿ ಸಚಿವಾಲಯ, ವಾಣಿಜ್ಯ, ವಿದ್ಯುತ್ತು, ಕೃಷಿ, ಬುಡಕಟ್ಟು ಜನಾಂಗಗಳ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ, ರೈಲ್ವೆ, ಪ್ರವಾಸೋದ್ಯಮ, ಹೀಗೆ 10 ಸಚಿವಾಲಯಗಳು ಈ ಪಶ್ಚಿಮ ಘಟ್ಟವ ಸಂರಕ್ಷಣೆಯಲ್ಲಿ ಯಾವ ರೀತಿ ತಮ್ಮ ಏನು ಇದಕ್ಕೆ ಕುರಿತು ಅಭಿಪ್ರಾಯ ಏನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತಮ್ಮ ಕೆಲಸಗಳಿಗೆ ಏನೇನು ಅಡ್ಡಿ ಆತಂಕಗಳು ಬರಬಹುದು ಅನ್ನೋದನ್ನು ಸಹ ಅವರು ಅಭಿಪ್ರಾಯಗಳನ್ನು ನೀಡಿದವು. ಈ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿತು. ಇಷ್ಟಲ್ಲದೆ ಮುಂದಿನ ಸಚಿವಾಲಯದಲ್ಲಿ ಇದನ್ನು ಈ ಸಮಿತಿ ಇನ್ನೇನು ಮಾಡ್ತು ಅನ್ನೋ ವಿಚಾರಗಳನ್ನು ಮತ್ತಷ್ಟು ಮಾಹಿತಿಗಳನ್ನು ತಿಳಿಯೋಣ. ಎಲ್ರಿಗೂ ನಮಸ್ಕಾರ.
1: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರ.

0: ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
5: ಜನಪದ ಸಂಸ್ಕೃತಿಯು ಸಮುದಾಯದ ಪ್ರತಿಬಿಂಬವಿದ್ದಾಗೆ ಆ ಜನಪದರ ಬದುಕು, ಆ ಪ್ರದೇಶದ ಜೀವನಾಡಿಯನ್ನ ಜನಪದರ ಅನೇಕ ಪ್ರಕಾರದ ಮೂಲಕ ಮತ್ತೆ ಮತ್ತೆ ಈ ಸಮುದಾಯಕ್ಕೆ ಮತ್ತು ಹೊಸ ಪೀಳಿಗೆಗೆ ಮನದಟ್ಟು ಮಾಡುತ್ತಲೇ ಇರುತ್ತದೆ. ಒಂದು ಸಮುದಾಯ ಆರೋಗ್ಯಕರ ಸಮುದಾಯವಾಗಿ ಬೆಳೆಯಲು, ಅವರು ಒಂದಾಗಿ ಬದುಕಲು ಅಲ್ಲಿಯ ಕೆಲವು ಜಾನಪದ ಆಚರಣೆಯು ಬಹುದೊಡ್ಡ ಪಾತ್ರವನ್ನ ವಹಿಸುತ್ತದೆ. ಇಂತಹ ಜನಪದ ಪ್ರಕಾರಗಳಲ್ಲಿ ಒಂದು ಯಕ್ಷಗಾನ. ಯಕ್ಷಗಾನ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ. ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದುದೇ ಗಂಧರ್ವ ಗಾನ ಎಂದು ಒಂದು ಸಮಾಜ ಕರೆಯುತ್ತಾದರೆ, ಅದಕ್ಕಿಂತ ಭಿನ್ನವಾದ ಶೈಲಿಯುಳ್ಳ ಮತ್ತೊಂದು ಗಾನ ಸಂಪ್ರದಾಯವನ್ನ ಯಕ್ಷಗಾನವೆಂದೇ ನಮ್ಮ ನಾಡಿನ ಜನರು ಕರೆದಿದ್ದಾರೆಂದು ಹೇಳಿದ್ದಾರೆ. ಹಾಗಾಗಿ ಈ ಯಕ್ಷಗಾನವು ಸಮಗ್ರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಕಲೆಯಾಗಿದ್ದು, ಅದು ಏಕಕಾಲದಲ್ಲಿ ಶಾಸ್ತ್ರೀಯತೆಯ ಮತ್ತು ಜನಪದೀಯ ಲಕ್ಷಣಗಳನ್ನ ಒಳಗೊಂಡಿದೆ. ಅದು ಹಿಮ್ಮೇಳ, ವೇಷಭೂಷಣ, ನೃತ್ಯ ಮತ್ತು ಸಂಭಾಷಣೆಗಳನ್ನ ಒಳಗೊಂಡ ಒಂದು ಪ್ರದರ್ಶನ ಕಲೆಯಾಗಿದೆ. ಅದು ಸಾಹಿತ್ಯವನ್ನು ಆಧರಿಸಿದ್ದು. ಯಕ್ಷಗಾನ ಸಾಹಿತ್ಯವನ್ನ ಪ್ರಸಂಗ ಎಂದು ಕರೆಯಲಾಗಿದೆ. ಈ ಯಕ್ಷಗಾನದ ಹಿನ್ನೆಲೆಯನ್ನ ತಿಳ್ಕೊಂಡ್ವಿ.
4: ಯಕ್ಷಗಾನ ಭಾಗವತರಾದ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಯಕ್ಷಗಾನ ಭಾಗವತಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ
6: ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಸರ್, ಈ ಯಕ್ಷಗಾನ ಭಾಗವತಿಕೆಯ ಬಗ್ಗೆ ನಿಮಗೆ ಆಸಕ್ತಿ ಮೂಡಿದ ಹೇಗೆ? ನೀವು 8ನೇ ವರ್ಷದಲ್ಲಿ ಈ ಯಕ್ಷಗಾನ ಭಾಗವತಿಕೆಯನ್ನ ಪ್ರಾರಂಭಿಸಿದ್ರಿ ಅಂತ ಹೇಳ್ಬೋದ ಸರ್?
7: ಮಲೆನಾಡಿನವನಾದ ನನಗೆ ಅದು ಯಾವಾಗ ಆರಂಭ ಆಯ್ತು ಅಂತ ಗೊತ್ತಿಲ್ಲ. ನಮ್ಮ ತಂದೆಯು ಕಲಾವಿದರಾಗಿದ್ದವ್ರೆ, ವೇಷಧಾರಿಯಾಗಿದ್ದವರು, ಆಮೇಲೆ ಪ್ರಸಂಗ ರಚನೆ ಮಾಡಿದವರು. ಮತ್ತು ನಾನಿದ್ದ ಹೊಸೂರು, ನಮ್ಮೂರಿನ ಸುತ್ತಮುತ್ತಲಿನ ಪ್ರಾಂತ್ಯಗಳೆಲ್ಲ ಯಕ್ಷಗಾನ ತುಂಬಾ ಪ್ರಚಲಿತವಾಗಿದ್ದ ಪ್ರದೇಶ. ಆದ್ರಿಂದ ಬಾಲ್ಯದಿಂದಲೂ ಯಕ್ಷಗಾನದ ಮೇಲಿನ ಆಪ್ತತೆ ಬೆಳೀತಾ, ನನ್ನ ಜೊತೆಗೆ ಬೆಳೀತು ಅಂತ ಅನ್ಸುತ್ತೆ. ಅದು ಸುಮ್ಮನೆ ಆಸ್ವಾದನೆಯಾಗಿತ್ತು. ಸುಮಾರು 98ರ ಸುಮಾರಿಗೆ ಅದರಲ್ಲಿ ಕಲಿಯುವ ಕಲಾವಿದನಾಗುವ ಆಸಕ್ತಿ ಬೆಳೀತು. ಅದ್ರ ನಡುವೆ ನಮ್ಮ ತಂದೆಯವ್ರ ಜೊತೆಗೆ ತಾಳಮದ್ಲೆಗಳಿಗೆಲ್ಲ ಹೋಗ್ತಾ ಇದ್ದೆ. ನಾನು ಎಲ್ಲ ಯಕ್ಷಗಾನಗಳಿಗೂ ಸಾಕಷ್ಟು ಹೋಗ್ತಾ ಇದ್ವಿ. ನಾವು ನಮ್ಮ ಕುಟುಂಬದವ್ರು ಎಲ್ಲರೂ ಯಕ್ಷಗಾನ ಪ್ರಿಯರೇ ಆಗಿದ್ರಿಂದ ನೋಡೋದಕ್ಕೆ ಹೋಗ್ತಾ ಇದ್ವಿ. ಸುಮಾರು 95-98ರ ಹೊತ್ತಿಗೆ ನಾನು ಕಲಿಬೇಕು ಅನ್ನೋ ಅದರಲ್ಲಿ ತಾಳಮದ್ಲೆಯಲ್ಲಿ ಅರ್ಥಧಾರಿಯಾಗಿ ಭಾಗವಹಿಸಕ್ಕೆ ಶುರು ಮಾಡಿದೆ. ಇಲ್ಲಿಯ ಸಮೀಪದಲ್ಲಿ ದೊಡ್ಡಬಾಳೆ ಅಂತ, ಅಲ್ಲಿ ಮಹಾಗಣಪತಿ ಯಕ್ಷಗಾನ ಕಲಾ ಸಂಘ ಅಂತ, ಅದರಲ್ಲಿ ನಮ್ಮ ತಂದೆಯವರು ಎಲ್ಲ ಕಲಾವಿದರಾಗಿದ್ದು, ಇಲ್ಲಿ ಸುತ್ತಮುತ್ತದವರೇ ಎಲ್ಲರೂ ಕಲಾವಿದರಾಗಿದ್ರು. ವರ್ಷದಲ್ಲಿ ಒಂದು 15-20 ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು, ಎಲ್ಲ ಹೋಗ್ತಾ ಇದ್ವಿ. ಅದ್ರಲ್ಲಿ ಭಾಗವಹಿಸೋಕ್ಕೂ ಶುರು ಮಾಡಿದ್ವಿ. ಆಮೇಲೆ
4: ಸರ್, ನಿಮ್ ತಂದೆ ಸಹ ಯಕ್ಷಗಾನದಲ್ಲಿ ವೇಷಧಾರಿಗಳಾಗಿದ್ರು ಅಂತ ಹೇಳಿದ್ರಿ. ನಿಮ್ಗೆ ಈ ಯಕ್ಷಗಾನದಲ್ಲಿ ವೇಷಧಾರಿಗಿಂತ ಭಾಗವತರು ಆಗ್ಬೇಕು ಅಂತ ಆಸಕ್ತಿ ಮೂಡಿದ್ ಹೇಗೆ?
7: ವರ್ಷಗಳಲ್ಲೇ ಅದ್ರಲ್ಲಿ ಭಾಗವತಿಗೆ ಕಲಿಬೇಕು ಅನ್ನುವ ಆಸೆ ಬಂತು. ಅದು ಚಿಕ್ಕಂದಿನಲ್ಲೆಲ್ಲ ಬೇರೆ ಯಕ್ಷಗಾನಗಳನ್ನ ನೋಡ್ಕೊಂಡು ಬಂದಾಗ ಎಲ್ಲ ಯಕ್ಷಗಾನ ಅಭಿಮಾನಿಗಳಾಗಿ ನಾನು ಮನೇಲಿ ಆಡ್ಕೊಳ್ತಾ ಇದ್ದೆ. ಇದನ್ನು ಕೇಳಿ ನಮ್ಮ ಮನೆಯವರೆಲ್ಲ ನೀನು ಭಾಗವತಿಗೆ ಕಲಿಬಹುದು ಅಂತ ಚಿಕ್ಕಂದಿನಿಂದ ಹೇಳ್ತಾ ಇದ್ರು. ಬಹುಶಃ ಆ ಕಾಲಕ್ಕೆ ಬಿತ್ತಿದ ಬೀಜ ಯಕ್ಷಗಾನದ ಕಲಿಕೆ ಅಂತ ಶುರು ಮಾಡೋ ಹೊತ್ತಿಗೆ ಅದು ಮೊಳಕೆ ಆಯ್ತು ಅಂತ ಅನ್ಸುತ್ತೆ. ಇದು ಯಾಕೆ ಈ ಕ್ಷೇತ್ರ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ರೆ, ಅದ್ರ ನಂತರ ಎಲ್ಲಾ ಯಕ್ಷಗಾನದ ಎಲ್ಲಾ ಅಂಗೋಪಾಂಗಗಳನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿದೆ. ನಾನು ಭಾಗವತಿಕೆ ಮತ್ತು ಅರ್ಥಗಾರಿಕೆಯಲ್ಲಿ ಹೆಚ್ಚಾಗಿ ಈಗಲೂ ನನ್ನನ್ನ ಗುರುತಿಸಿಕೊಳ್ತಾ ಇದ್ವಿ.
4: ಈ ಭಾಗವತಿಕೆಯನ್ನ ಯಾರಿಂದ ಕಲ್ತ್ರಿ ಸರ್?
7: ನನಗೆ ನಮ್ಮ ಮನೆಯಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿ ಅಂಬಾರ್ಗೋಡ್ಲು ಅಂತ, ಅಲ್ಲಿ ಯಜ್ಞೇಶ್ವರ ಹೆಗಡೆ ಅಂಬಾರ್ಗೋಡ್ಲು ಅಂತ ಅವರು ನನ್ನ ಗುರು. ಅವರು ಇದಕ್ಕಿಂತ ಮೊದಲು ಯಕ್ಷಗಾನ ಭಾಗವತಿಕೆ ಕಲಿಯೋದಕ್ಕಿಂತ ಮೊದಲು ಕೂಡ ಅವ್ರು ನಮ್ಗೆ ಗೆಳೆಯರೇ ಆಗಿದ್ರು, ಆತ್ಮೀಯರಾಗಿದ್ರು. ಅಂತ ಆತ್ಮೀಯವಾಗಿದ್ದವ್ರು ನಾವು. ಭಾಗವತಿಗೆ ಕಲಿಬೇಕು ಅನ್ನೋ ಕ್ಷಣದಲ್ಲಿ ಅವರಿಗೆ ನಾನು ಅವರಲ್ಲಿಯೇ ಶಿಷ್ಯ ವೃತ್ತಿಯನ್ನ ಕೈಗೊಂಡೆ. ಅವ್ರು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ರು. ಇಲ್ಲಿಂದ ಅವ್ರ ಮನೆಗೆ ವಾರದಲ್ಲಿ 1-2-3 ದಿವಸ ಹೋಗ್ತಾ ಇದ್ವಿ. ನಾನು ಇಲ್ಲೇ ಸಮೀಪದ

0: ಗೆಳೆಯ ಪ್ರಕಾಶ್ ಅಂತೇಳಿ ಒಬ್ರು, ಇಬ್ರು ಭಾಗವತ್ಗೆ ತರಗತಿಗಳಿಗಾಗಿ ನಮ್ಮ ನಿತ್ಯ ಬದುಕಿನ ಕೆಲಸಗಳು ಮುಗಿದ ಮೇಲೆ ಸಂಜೆ ಹೋಗ್ತಾ ಇದ್ವಿ. ಬಟ್ ದುರ್ದೈವ ವಿಷಾಕ ಅವರು ಅದನ್ನ ಮುಂದುವರ್ಸಕ್ ಆಗ್ಲಿಲ್ಲ, ನನ್ನ ಜೊತೆಗೆ ಸಹಪಾಠಿಯಾಗಿ ಬಂದವರು. ನಾನು ಅಂತೂ ಇಂತೂ ಹಾಗೂ ಹೀಗೂ ಇಲ್ಲಿವರೆಗೂ ಉಳ್ಕೊಂಡಿದ್ದೀನಿ ಅದರಲ್ಲಿ. ಹಾಗಂತ ವೃತ್ತಿ ಮೇಳಗಳಿಗೆ ನಾನೊಂದು ಹೋಗ್ಲಿಲ್ಲ, ವ್ಯವಸಾಯ ಮೇಳಗಳಿಗೆ. ಹವ್ಯಾಸಿಯಾಗಿ ಈ ಸುತ್ತಮುತ್ತ ಸಾಗರ, ಸಿದ್ದಾಪುರ, ತೀರ್ಥಹಳ್ಳಿ ಈ ಸುತ್ತಮುತ್ತಲ ಪ್ರಾಂತ್ಯಗಳಲ್ಲಿ ಭಾಗವಹಿಸಿದ್ದೇನೆ.
1: ಯಕ್ಷಗಾನ ಭಾಗವತರದ ಪ್ರಶಾಂತ್ ಅವರು ಈ ಯಕ್ಷಗಾನ ಭಾಗವತ್ಗೆನ ಹೇಗೆ ಕಲ್ತರು, ಹಾಗೆ ಅವ್ರಿಗೆ ಆಸಕ್ತಿ ಮೂಡಿದ ಹೇಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಯಕ್ಷಗಾನ ಪದ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊಸೂರಿನವರೇ ಆದಂತಹ ಯಕ್ಷಗಾನ ಭಾಗವತರಾದಂತಹ ಪ್ರಶಾಂತ್ ಅವರು ಯಕ್ಷಗಾನ ಕಲೆಯ ಬಗ್ಗೆ, ಹಾಗೆ ಯಕ್ಷಗಾನ ಭಾಗವತಿಗೆಯನ್ನ ಇವರು ಹೇಗೆ ಕಲ್ತರು, ಇವರಿಗೆ ಆಸಕ್ತಿ ಮೂಡಿದ್ ಹೇಗೆ, ಈ ಎಲ್ಲ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
4: ಸರ್, ಈ ಯಕ್ಷಗಾನದಲ್ಲಿರ್ಬೋದು ಅಥವಾ ಯಕ್ಷಗಾನ ಭಾಗವತಿಕೆಯಲ್ಲಿರ್ಬೋದು, ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿ ಅಥವಾ ಇಂಥ ವ್ಯಕ್ತಿ ನೋಡಿದಾಗ ನಾನು ಸ್ಫೂರ್ತಿಗೊಂಡೆ ಅಂತ ಯಾವ್ದಾದ್ರು ವ್ಯಕ್ತಿಗಳಿದ್ದಾರೆ ಸರ್?
5: ಸಮಗ್ರವಾಗಿ ಎಲ್ಲಾ ವಿಷಯದಲ್ಲೂ ಎಲ್ಲರನ್ನೂ ಒಪ್ಕೊಂಡಿಲ್ಲ ನಾನು, ಎಲ್ಲರನ್ನೂ ಯಾರೋ ಒಬ್ಬರನ್ನ ಯಾವ್ದ್ರಲ್ಲೂ ಫಾಲೋ ಮಾಡಿಲ್ಲ. ಆಯಾ ವಿಷಯಗಳಿಗೆ ಅನುಕೂಲವಾಗಿ ಅನುಗುಣವಾಗಿ ನನಗೆ ಅವರ ಕೆಲವು ರಂಗಸ್ಥಳದ ಗುಣಗಳು ಇಷ್ಟ ಆಗಿದೆ. ಯಶಗಾರಿಗಳಲ್ಲಿ ನನಗಿಷ್ಟ ಆಗೋದು ನಾನು ಕಲಿಸಿದ

0: ನನ್ನ ವಿದ್ಯಾರ್ಥಿಗಳೇ ಹೆಚ್ಚಿಷ್ಟ ನನಗೆ. ಕೆಲವು ಶಾಲಾ ಮಕ್ಕಳು, ಕೆಲವು ಹದಿಹರೆಯದ ವಿದ್ಯಾರ್ಥಿಗಳೆಲ್ಲ ಹೊಸದಾಗಿ ಕಲಿತು ಅವ್ರವ್ರದೇ ಆದ ಸಣ್ಣ ಸಣ್ಣ ತಂಡಗಳನ್ನು ಮಾಡಿಕೊಂಡು ಅದರಲ್ಲಿ ನಾನು ಭಾಗವತನಾಗಿ ಭಾಗದ ಕಾರ್ಯಕ್ರಮಗಳೇ ಹೆಚ್ಚು ಇಷ್ಟ ಆಗುತ್ತೆ ನಮಗೆ. ಯಾಕೆಂದ್ರೆ ಅವರ ಮೇಲೆ ಒಂದನೇದಾಗಿ ನನಗೆ ನನ್ನ ಪ್ರಭಾವ ಇರುತ್ತೆ, ಎರಡನೇದಾಗಿ ನನ್ನ ಹಿಡಿತ ಇರುತ್ತೆ. ತುಂಬಾ ಸೀನಿಯರ್ ಕಲಾವಿದರು ನಾನು ಹವ್ಯಾಸಿಯಾದ ನನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ಕಷ್ಟ. ಅದೇ ಮನಸ್ಥಿತಿಯವನು ನಾನಾದರೂ ಅವರು ಒಪ್ಪಬೇಕಾಗಿಲ್ಲ. ಅಷ್ಟು ಮಾರುಕಟ್ಟೆಯಲ್ಲಿ ಮತ್ತು ಅನುಭವದಲ್ಲಿ ದೊಡ್ಡವರಿದ್ದರು ಅವ್ರನ್ನ ಒಬ್ಬ ಭಾಗವತನನ್ನ ಹವ್ಯಾಸಿ ಭಾಗವತನನ್ನ ಹಿಂಬಾಲಿಸಬೇಕಾಗಿಲ್ಲ, ಅನುಸರಿಸಬೇಕಾಗಿಲ್ಲ. ಆದ್ರೆ ನಾನೇ ಹೇಳ್ಕೊಟ್ಟ ವಿದ್ಯಾರ್ಥಿಗಳು ಅಥವಾ ನನ್ನದೇ ಆದ ತಂಡದವರು ಅಂತ ಅನ್ಸಿದ್ರೆ ಅವ್ರು ಅವಾಗ ಸಹಜವಾಗಿ ನಾನು ಹೇಳಿದಾಗಿ ಮಾಡ್ತಾರೆ, ನನ್ನ ಹಿಡಿತದಲ್ಲಿರ್ತಾರೆ. ಅಂದ್ರೆ ಭಾಗವತನಾಗಿ ನನ್ನ ಹಿಡಿತದಲ್ಲಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ನನ್ನ ನಿರ್ದೇಶನದಂತೆ, ನನ್ನ ಯೋಚನೆಯಂತೆ ಅವರು ರಂಗಸ್ಥಳದಲ್ಲಿ ನಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡೋದ್ರಿಂದ ಬೇರೆ ಕಲಾವಿದರಿಗಿಂತ ನನ್ನ ಶಿಷ್ಯವರಿಗೆ ಹೆಚ್ಚು ಇಷ್ಟ ಆಗುತ್ತೆ.
1: ಸರ್, ನೀವೇ ಒಂದು ಹವ್ಯಾಸಿ ಕಲಾ ತಂಡವನ್ನ ರಚನೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರಿ ಸರ್. ಹಾಗೆ ಈ ಕಲಾ ತಂಡದಿಂದ ಬೇರೆ ಬೇರೆ ಕಡೆ ಎಲ್ಲ ಪ್ರದರ್ಶನವನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತಾನು ಹೇಳಿದ್ರಿ. ಬೇರೆ ಬೇರೆ ಕಡೆ ಎಲ್ಲ ಪ್ರದರ್ಶನ ಮಾಡುವಾಗ ನಿಮ್ಗೆ ತುಂಬಾ ಇಷ್ಟವಾದಂತಹ ಪ್ರಸಂಗ ಇರ್ಬೋದು ಅಥವಾ ಕತೆ ಇರ್ಬೋದು ಯಾವ್ದು ಅಂತ ಹೇಳ್ಬೋದಾ?
0: ಒಂದು ನಾಡಚಾವಡಿ ಅಂತ ಬಿಡಿಕಟ್ಟೆ ಒಂದು ಮಕ್ಕಳು ಮತ್ತು ಡಿಗ್ರಿ ಓದುವ ಹೆಣ್ಮಕ್ಳ ಒಂದು ತಂಡ ಇದೆ. ಅಂದ್ರೆ ಅವಾಗ ಡಿಗ್ರಿ ಓದ್ತಾ ಇದ್ದ ಕಾಲದ ತಂಡ ಅದು ಸಂಪೂರ್ಣವಾಗಿ ನನ್ನ ನಿರ್ದೇಶನದಲ್ಲೇ ನಡೀತಾ ಇತ್ತು. ಅದರಲ್ಲಿ ಲವಕುಶ ಪ್ರಸಂಗ ಒಂದನ್ನೇ ಸುಮಾರು ಒಂದು 30-35 ಪ್ರಯೋಗ ಮಾಡಿದೆ. ಆ ಪ್ರಯೋಗದಲ್ಲಿ ಆ ಲವಕುಶಕ್ಕೆ ಸಹಜವಾಗಿ ಸಾಂಪ್ರದಾಯಿಕವಾಗಿ ಯಾವ ನಡೆಗಳಿತ್ತೋ ಅದರಿಂದ ಸ್ವಲ್ಪ ಬೇರೆಯಾಗಿ ನನ್ನ ಅನುಭವ ಮತ್ತು ಆ ತಂಡದ ಜೊತೆಗಿದ್ದ ಕೆಲವು ರಂಗಭೂಮಿ ಹಿರಿಯ ಕಲಾವಿದರ ಅನುಭವದ ಎರಕವಾಗಿ ಅದರ ಸಮ್ಮಿಳನದಿಂದ ಹುಟ್ಟಿಕೊಂಡ ಪ್ರಯೋಗ ಅದು ಅಂತ ಅನ್ಸಿ ಒಂದ್ ಶ್ರೇಷ್ಠ ಅಂತ ಅನ್ಸುತ್ತೆ. ನಮ್ಗೆ ನನಗದು ಹೆಚ್ಚು ಇಷ್ಟವೂ ಆಗುತ್ತೆ, ಸಾಧನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಸಾಂಪ್ರದಾಯಿಕವಾಗಿ ಆಗ್ಲೇ ಅವಕಾಶ ಮಾಡ್ತಾ ಇದ್ರು, ಅದಕ್ಕಿಂತ ಸ್ವಲ್ಪ ಬೇರೆದಾಗಿ ಇತ್ತು. ಆ ತರದ ಸ್ವಲ್ಪ ಪ್ರಯೋಗವನ್ನ ಅದರಲ್ಲಿ ಅಳವಡಿಸಿದ್ವಿ. ಆದ್ರಿಂದ ಆ ಪ್ರಸಂಗ ಹೆಚ್ಚು ಇಷ್ಟ ಆಗುತ್ತೆ.
1: ಯಕ್ಷಗಾನ ಭಾಗವತರಾದಂತ ಪ್ರಶಾಂತ್ ಅವರು ಈ ಯಕ್ಷಗಾನ ಕಲೆಯ ಬಗ್ಗೆ ಹಾಗೆ ಭಾಗವತ್ಗೆ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಇದ್ರು. ಹಾಗೆ ಇವರು ಹವ್ಯಾಸಿ ಕಲಾ ಯಕ್ಷಗಾನ ತಂಡವನ್ನ ಮಾಡುವ ಮೂಲಕ ಬೇರೆ ಬೇರೆ ಕಡೆ ಎಲ್ಲ ಪ್ರದರ್ಶನ ಮಾಡ್ತಾರೆ, ಹಾಗೆ ಅವರಿಗೆ ಇಷ್ಟವಾದಂತಹ ಪ್ರಸಂಗ ಇರ್ಬೋದು, ಕತೆ ಇರ್ಬೋದು, ಇವುಗಳ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಇವರಿಂದ ಕೇಳಿ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಯಕ್ಷಗಾನ ಪದ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸಾಗರ ತಾಲೂಕು ಹೊಸೂರಿನವರೇ ಆದಂತಹ ಪ್ರಸನ್ನ ಅವರು ಯಕ್ಷಗಾನ ಭಾಗವತ್ಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅವರಿಗೆ ಇಷ್ಟವಾದಂತಹ ಪ್ರಸಂಗ ಇರ್ಬೋದು, ಹಾಗೆ ಈ ಭಾಗವತ್ಗೆ ಹೇಗ್ ಕಲ್ತರು, ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ
5: ಸರ್, ಈ ಯಕ್ಷಗಾನ ವಿಚಾರದಲ್ಲಿ ಹಿಂದೆ ಇದ್ದಂತಹ ಯಕ್ಷಗಾನಕ್ಕೂ ಈಗ ಇರುವಂತಹ ಯಕ್ಷಗಾನಕ್ಕೂ ಸಾಕಷ್ಟು ಬದಲಾವಣೆ ಇದೆ, ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಅದಕ್ ನೀವೇನ್ ಹೇಳ್ತೀರಾ ಸರ್?
6: 40 ವರ್ಷದಿಂದ ಇದ್ದ ಪದ್ಧತಿಗಳು ಅನೇಕ ಇಲ್ಲ ನಮ್ಮಲ್ಲಿ. ಆದ್ರೆ 40 ವರ್ಷದಿಂದ ಇದ್ದ ವೇಷಗಾರಿಕೆ, ಬಣ್ಣಗಾರಿಕೆ, ಇದೇ ಕ್ರಮಗಳೇ ಇದ್ದಾವೆ. ಆಯಾ ಕಾಲಕ್ಕೆ ಅಗತ್ಯಕ್ಕನುಗುಣವಾಗಿ ಬೇರೆ ಬೇರೆ ಹುಟ್ಕೊಳ್ತಾ ಹೋಗಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ನಾವೀನ್ಯತೆ ಪ್ರಭಾವ ಇದ್ದೇ ಇದೆ. ಆಮೇಲೆ ಎಲ್ಲಾ ಕಲಾಕ್ಷೇತ್ರಗಳಲ್ಲೂ ನಾವೀನ್ಯತೆ ಹುಟ್ಟಿದ್ರೂ ಕೂಡ ಸಹಜವಾಗಿ ಯಾವ್ದು ಆ ಕಲೆ ಒಗ್ಗಿಸಿಕೊಳ್ಳುತ್ತೋ ಅದು ಮಾತ್ರ ಉಳ್ಕೊಂಡಿದೆ. ಯಕ್ಷಗಾನದ ವಿಷಯದಲ್ಲ ಹೇಳೋದಾದ್ರೆ ಶಿವರಾಮ ಕಾರಂತರವರು ಅಂತವರು ಕೂಡ ಇದರಲ್ಲಿ ಬ್ಯಾಲೆ ಅಂತ ಅದ್ಭುತ ಪ್ರಯೋಗಗಳನ್ನು ಮಾಡಿದ್ರು. ಕಾಲಕ್ರಮೇಣ ಅದು ಉಳ್ಕೊಳ್ಳಿಲ್ಲ, ಅದು ಹೊಸತೆ ಆಗಿದ್ರು. ಅಂದ್ರೆ ಕಲೆ ಒಂದು ವಿಸ್ತಾರವಾಗೋದೇ ಹಾಗೆ ತನ್ನದಲ್ಲದ ಕ್ಷೇತ್ರಗಳಲ್ಲಿ ಕೈ ಚಾಚಿದಾಗ ಮಾತ್ರ ಅದು ಬೆಳವಣಿಗೆ ಅಂತ ಅನ್ಸುತ್ತೆ. ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಬದುಕಿನ ವ್ಯವಸ್ಥೆಯೂ ಕೂಡ ಬದಲಾಗ್ತಾ ಇರುವಾಗ ಕಲೆಯೂ ಕೂಡ ಬದಲಾಗೋದು ಸಹಜದ ಪ್ರಕ್ರಿಯೆ. ಅದನ್ನ ನಾವು ನಮ್ಗಿಷ್ಟ ಇಲ್ಲೋ ಅಂತ ವೈಯಕ್ತಿಕವಾಗಿ ತೀರ್ಮಾನಿಸೋ ಆಗಿಲ್ಲ. ಆದ್ರೆ ನಮ್ಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ಅದು ಉಳ್ಕೊಳ್ಳುವ ಅರ್ಹತೆ ಇದ್ರೆ ಕಾಲ ಪ್ರಭಾವದಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲದೆ ಇದ್ರೆ ಕಾಲಕ್ರಮೇಣ ಅದು ಅಸ್ತಿತ್ವ ಕಳ್ಕೊಳ್ತಾ ಹೋಗುತ್ತೆ, ಇತಿಹಾಸ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ನಮ್ಗೆ. ನಮ್ಗೆ ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಹೊಸತನಗಳು ಇಷ್ಟ ಆಗುತ್ತೆ. ಈಗ ಯಕ್ಷಗಾನದ ನರ್ತನದಲ್ಲೆಲ್ಲ ತುಂಬಾ ನಾವೀನ್ಯತೆ ಬಂದಿದೆ, ತುಂಬಾ ಪರಿವರ್ತನೆಗಳೆಲ್ಲ ಆಗಿದೆ, ಬಹಳಷ್ಟು ಸ್ವೀಕಾರಾರ್ಹವೂ ಆಗಿದೆ. ಹಾಗಂತ ವೇಷಭೂಷಣ ಆಹಾರದ ವಿಷಯದಲ್ಲಿ ಅಂತ ಏನು ಬದಲಾವಣೆಗಳಾಗಲೇ ಇಲ್ಲ ಅಂತಲೇ ಹೇಳ್ಬೋದು. ಹಿಂದೆ ಇದ್ದ ಕ್ರಮದಲ್ಲೇ ಒಂದ್ ಸ್ವಲ್ಪ ಶಿಸ್ತಿಗೆ ಒಳಪಟ್ಟಿದೆ, ತುಂಬಾ ನೀಟ್ನೆಸ್ ಅನ್ನೋದು ಕಾಣ್ತದೆ. ಆಮೇಲೆ ಸುಲಭವಾಗಿ ಕಟ್ಟಿಕೊಳ್ಳುವುದಕ್ಕೆಲ್ಲ ಸಾಧ್ಯವಾಗುವಂತಹ ಒಳಗಾರಿಗಳನ್ನೆಲ್ಲ ಕಂಡುಕೊಂಡಿದ್ದೀವಿ. ಅದೆಲ್ಲವೂ ಸ್ವೀಕಾರಾರ್ಹ ಆಗಿದೆ ಈಗ. ಹಾಗೆಯೇ ಅದೆಲ್ಲದರ ಜೊತೆಗೆ ಹಾಡುವ ಕ್ರಮ ಕೂಡ ಇರುತ್ತೆ, ನರ್ತನದ ಕ್ರಮ ಇರುತ್ತೆ. ಎಲ್ಲದೂ ಹೊಸ ಹೊಸ ದಾರಿಗಳನ್ನ ಕಂಡುಕೊಳ್ತಾ ಹೋಗೋದು ಅದು ಸಹಜವಾದ ಪ್ರಕ್ರಿಯೆ. ಕಲೆಯ ವಿಷಯ ಯಾವುದು ಸರಿ ಅಂತ ಅನ್ಸುತ್ತೋ, ಸೂಟಬಲ್ ಅನ್ಸುತ್ತೋ, ಅದಕ್ಕೆ ಒಗ್ಗುತ್ತೋ ಅದು ಮಾತ್ರ ಉಳ್ಕೊಳ್ಳುತ್ತೆ. ಇಲ್ದೇ ಇರೋದು ಕಾಲ ಪ್ರಭಾವದಲ್ಲಿ ಮತ್ತೆ ನಾಶ ಆಗುತ್ತೆ. ಅದನ್ನ ಈಗಾಗಲೇ ನಾವು ನೋಡ್ತಾ ಬಂದಿದ್ದೀವಿ, ಮುಂದೆಯೂ ನೋಡ್ಲಿಕ್ಕಿದ್ದೇವೆ. ಇದು ಕೇವಲ ಹೊಸ ಪ್ರಸಂಗಗಳ ವಿಷಯದಲ್ಲಿ ಒಂದೇ ಅಲ್ಲ, ಯಾವುದೇ ಹೊಸತನವನ್ನು ಯಾವುದೇ ಕಲೆಗೆ ತಂದ್ರು ಅದು ಇಷ್ಟೇ ಆಗೋದು ಪರಿಣಾಮ. ತುಂಬಾ ದೀರ್ಘಾವಧಿ ಉಳಿದೇ ಬಿಡುತ್ತೆ ಅಂತ ಹೇಳುವ ಧೈರ್ಯ ಯಾವುದಕ್ಕೂ ಇಲ್ಲ. ಮೂಲ ಪರಂಪರೆಯಿಂದ ತುಂಬಾ ಬೇರೆಯಾಗಿ ನಿಲ್ಲೋದಂತೂ ಖಂಡಿತ ಉಳಿಯೋದಿಲ್ಲ ಅಂತಷ್ಟು ನಮಗೆ ಪ್ರಪಂಚದ ಕಲಾ ಇತಿಹಾಸವನ್ನು ಗಮನಿಸಿದಾಗ ಕಂಡೇ ಕಾಣುತ್ತೆ.
5: ಯಕ್ಷಗಾನದಲ್ಲಿ ಕೆಲವು ಬದಲಾವಣೆಗಳೊಂದಿಗೆ ನಾವೀನ್ಯತೆಯನ್ನ ಪಡೆದುಕೊಂಡು ತನ್ನ ಮೂಲ ಅಸ್ತಿತ್ವವನ್ನ ಉಳಿಸಿಕೊಂಡು ಸಣ್ಣ ಪುಟ್ಟ ಪರಿವರ್ತನೆಗಳೊಂದಿಗೆ ಇನ್ನು ಆಕರ್ಷಕವಾದ ಕಲೆಯಾಗಿ ಉಳಿದುಕೊಂಡಿದೆ. ಹಾಗೆ ಕೆಲವು ಪ್ರಯೋಗಗಳು ಕೂಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಕ್ಷಗಾನ ಭಾಗವತರಾದ ಪ್ರಶಾಂತ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಯಕ್ಷಗಾನ ಭಾಗವತ್ಗೆ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಭಾಗವತರಾದ ಪ್ರಶಾಂತ್ ಮಧ್ಯಸ್ಥರು ಯಕ್ಷಗಾನ ಕಲೆಯ ಬಗ್ಗೆ ಹಾಗೆ ಭಾಗವತ್ಗೆ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
5: ಸರ್, ಯಕ್ಷಗಾನ ಅಂದ ತಕ್ಷಣ ಅದು ಸಾಮಾನ್ಯವಾಗಿ ಪೌರಾಣಿಕ ಹಿನ್ನೆಲೆಯಿಂದಲೇ ಕೂಡಿರುತ್ತೆ. ಆದ್ರೆ ಈ ಮಧ್ಯದಲ್ಲಿ ಒಂದಷ್ಟು ಸಾಮಾಜಿಕ ಪ್ರಸಂಗಗಳು ಕೂಡ ಬರೋದಕ್ಕೆ ಶುರುವಾಯಿತು. ಈ ಸಾಮಾಜಿಕ ಪ್ರಸಂಗಗಳು ಯಾವಾಗಿಂದ ಪ್ರಾರಂಭ ಆಯ್ತು, ಅಥವಾ ಈ ಸಾಮಾಜಿಕ ಪ್ರಸಂಗಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳ್ಬೋದು?
6: ಬಹುಶಃ ಅದು ಸುಮಾರು 1980-85 ಸುಪಾಸಿನಲ್ಲ ಬದಲಾವಣೆ ತೊಡಗಿತು ಅಂತ ಅನ್ಸುತ್ತೆ. ವಿಶೇಷವಾಗಿ ಈ ಪ್ರಕ್ರಿಯೆಯಲ್ಲಿ ತುಂಬಾ ಮುಂಚೂಣಿಯಲ್ಲಿ ಕಾಣೋದು ಕಾಳಿಂಗನಾಡು. ಕಾಳಿಂಗನಾಡು ಅವರೇ ಪ್ರಸಂಗಗಳನ್ನ ಬರೆದು ಪ್ರಸಂಗಗಳನ್ನ ಸಾಮಾಜಿಕ ಪ್ರಸಂಗಗಳನ್ನ ತರೋದ್ರಿಂದ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದ್ರು ಆ ಕಾಲದಲ್ಲಿ. ಅದ್ರ ಜೊತೆ ಜೊತೆಗೆ ತುಂಬಾ ಮಂದಿ ಹೊಸ ಪ್ರಸಂಗಗಳನ್ನು ಅದೇ ಕಾಲದ ಘಟ್ಟದಲ್ಲಿಯೇ ಮಾಡಿದ್ದಾರೆ ಅಂತ ನನ್ನ ತಿಳುವಳಿಕೆ. ಅದಕ್ಕಿಂತ ಮುಂಚಿತವಾಗಿದ್ರೆ ನನಗೆ ಅದು ಗೊತ್ತೂ ಇಲ್ಲ. ಆದ್ರೆ ನನ್ನ ಅರಿವಿನ ಪ್ರಕಾರ ಕಾಳಿಂಗನಾವ್ರ ಯುಗ ಏನಿದೆಯೋ ಆ ಕಾಲದಲ್ಲಿಯೇ ಕಾಳಿಂಗನಾವ್ರು ಮತ್ತು ಬೇರೆಯವರು ಹೊಸತೋಟ ಮಂಜುನಾಥ ಅವರು, ಮಂಜುನಾಥ ಭಾಗವತರು ಕೂಡ ಹೊಸ ಪ್ರಸಂಗಗಳನ್ನು ಬರೆದವರಿದ್ದಾರೆ. ಬೆಳೆಸಲಿಗೆ ಗಣಪತಿ ಹೆಗಡೆ ಅವರು ಅಂತ ಅವರು ಬರೆದಿದ್ದಾರೆ. ಹೀಗೆಲ್ಲ ಇದೆ, ಅನೇಕರು ಹೊಸ ಪ್ರಸಂಗಗಳ ಹೊಸ ಕಥೆಗಳ ಹರಿಕಾರರಾಗಿ ಕಂಡಿದ್ದಾರೆ. ಅದರಲ್ಲಿ ಎಲ್ಲವೂ ಏನು ಉಳ್ಕೊಳ್ಳಿಲ್ಲ ನಾಳೆಗೆ. ಹಾಗಂತ ನಾವು ಮಾಡಿದ ಪ್ರಯೋಗ ನಾಗಶ್ರೀ ಇತ್ಯಾದಿ ಕೆಲವು ಪ್ರಸಂಗಗಳೆಲ್ಲ ಇವತ್ತಿಗೂ ಪ್ರಯೋಗಗಳನ್ನು ಕಾಣ್ತಾನೆ ಇದೆ. ಹೊಸತೋಟ ಮಂಜುನಾಥ ಭಾಗವತರು ಬರೆದ ಭಾಸವತಿ ಪ್ರಸಂಗ ಇವತ್ತಿಗೂ ಪ್ರಯೋಗಗಳನ್ನು ಕಾಣ್ತಾ ಇದೆ. ಬೆಳಸಳಿಗೆ ಗಣಪತಿ ಹೆಗಡೆ ಅವರು ಬರೆದ ವಸಂತ ಸೇನೆ ಎಲ್ಲ ಅದು ಎಲ್ಲ ಈಗ ಅಪರೂಪಕ್ಕೊಮ್ಮೆ ಅದು ಪ್ರಯೋಗ ಆಗ್ತಾ ಇದೆ. ಹಾಗಾಗಿ ಎಲ್ಲಿ ನನಗೆ ತಿಳಿದ ಮಟ್ಟಿಗೆ 80s ಈ ಬದಲಾವಣೆ ಪ್ರಸಂಗ ರಚನೆಯ ವಿಷಯದಲ್ಲಿ ಕಥೆಯ ವಿಷಯದಲ್ಲಿ ಆಯ್ತು ಅಂತ ತಿಳುವಳಿಕೆ. ಪೌರಾಣಿಕ ಕಥೆಗಳಲ್ಲಿ ಕಂಡ ಏಕತಾನತೆಯಿಂದ ಇದು ಬೇರೆ ಆಗಿದ್ದಿದ್ರಿಂದ ಒಂದು ಕುತೂಹಲ ಕೆರಳಿಸಿರಬಹುದು ಕಾಲದಲ್ಲಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪೌರಾಣಿಕ ಹಿನ್ನೆಲೆ ಇರಲೇಬೇಕು ಅಂತೇನಿಲ್ಲ ಒಂದು ಪ್ರಸಂಗ ಒಂದು ಹಿಟ್ ಆಗೋದಕ್ಕೆ ಅನ್ನೋದು ಆ ಕಾಲದಲ್ಲೂ ಪ್ರಪಂಚ ಕಂಡ ಸತ್ಯವೇ ಹೌದು. ಯಾಕಂದ್ರೆ ನಾಗಶ್ರೀ ಪ್ರಸಂಗಕ್ಕಾಗ್ಲಿ ಸಂಧ್ಯಾಭಾಗ್ಯಕ್ಕಾಗ್ಲಿ ಪೌರಾಣಿಕವಾದ ಯಾವ ಸಂಬಂಧಗಳು ಕಾಣಿಸೋದಿಲ್ಲ, ಆ ಪ್ರಯತ್ನಗಳನ್ನು ಅವ್ರು ಮಾಡಲಿಲ್ಲ. ಕಾಳಿದಾಸನ ವಸಂತ ಸೇನೆಯು ಕೂಡ ಅದೇನು ಪುರಾಣದ್ದು ಅಂತ ಅನ್ಸೋದಿಲ್ಲ ಅಂತ ಕನೆಕ್ಷನ್ ಕೂಡ ಇಲ್ಲ.
4: ನೀವ್ ಹೇಳಿದ್ ಕೇಳಿದಾಗ ಸರ್, ಸಾಮಾನ್ಯವಾಗಿ ಎಲ್ಲ ಕಲೆಗೂ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳು ಇರಬೇಕಾಗುತ್ತೆ ಎನ್ನುವುದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಸರ್, ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಯಕ್ಷಗಾನ ಪದ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸಾಗರ ತಾಲೂಕು ಹೊಸೂರಿನವರೇ ಆದಂಥ ಯಕ್ಷಗಾನ ಭಾಗವತರಾದಂಥ ಪ್ರಶಾಂತ್ ಅವರು ಯಕ್ಷಗಾನ ಭಾಗವತಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಅವರಿಂದ ಕೇಳಿ ತಿಳಿಯೋಣ. ಸರ್, ಯಕ್ಷಗಾನದಲ್ಲಿ ಯಕ್ಷಗಾನ ಭಾಗವತರನ್ನ ಯಕ್ಷಗಾನದ ಮೊದಲ ಪಾತ್ರಧಾರಿ ಅಂತ ಹೇಳ್ತಾರೆ. ಪಾತ್ರಧಾರಿಗಳನ್ನ ಎರಡನೇ ಪಾತ್ರಧಾರಿ ಅಂತ ಹೇಳೋದು ಸಾಮಾನ್ಯವಾಗಿ ಕೇಳ್ತೀವಿ. ಹಾಗೆ ಭಾಗವತರಿಗಿರ್ಬೇಕಾದಂತ ಅರ್ಹತೆ ಮತ್ತೆ ಅವರ ಜವಾಬ್ದಾರಿಗಳು ಏನೇನು?
1: ಭಾಗವತರಿಗೆ ಪಾರಂಪರಿಕವಾಗಿ ಹೇಳೋದಾದ್ರೆ ಅವರಿಗೆ ಪುರಾಣದ ಜ್ಞಾನ ಇರಬೇಕು. ಅಂದ್ರೆ ಪ್ರಸಂಗ ಒಂದು ಕಟ್ಟಲ್ಪಡೋದು, ಅದರ ಹಿನ್ನೆಲೆಯಾಗಿದ್ದ ಆಕರ ಗ್ರಂಥವಾದ ಯಾವ್ದೊಂದು ಪುರಾಣ ಕಥೆಯ ಪುರಾಣ ಕಾವ್ಯದ ಮಹಾಕಾವ್ಯದ ಆಧಾರದ ಮೇಲೆ ಮೂಲಾಧಾರದ ಬಗ್ಗೆ ಸರಿಯಾದ ಪ್ರಜ್ಞೆ ಇರಬೇಕು ಭಾಗವತನಿಗೆ ಅನ್ನೋದು. ಆಮೇಲೆ ಹಂಗ ಹೇಳಕ್ ಹೋದ್ರೆ ಭಾಗವತರಿಗೆ ಇರಬೇಕಾದ ಅರ್ಹತೆಗಳು ತುಂಬಾ ಇದೆ. ಅವರಿಗೆ ಸಮಯ ಪ್ರಜ್ಞೆ ಇರಬೇಕು, ಮತ್ತೆ ಸಮಯದ ಪ್ರಜ್ಞೆಯೂ ಇರಬೇಕು. ಅಂದ್ರೆ ಸಮಯ ಪ್ರಜ್ಞೆ ಅಂದ್ರೆ ಈ ಟೈಮಿಗೆ ಏನು ಮಾಡ್ಬೇಕು ಅನ್ನುವ ಇದೆ, ಸಮಯ ಸ್ಫೂರ್ತಿಯ ಪ್ರಜ್ಞೆ. ಸಮಯದ ಪ್ರಜ್ಞೆ ಅಂದ್ರೆ ಈ ಪ್ರಸಂಗ ಹೀಗ್ ನಡೀತಾ ಇದ್ರೆ ಎಷ್ಟೊತ್ತಿಗೆ ಮುಗಿತದೆ ಅನ್ನೋದು ಅನುಭವದ ಮೇಲಿಂದ ಅವರಿಗೆ ಅವ್ರು ಕಲ್ತಿರ್ಬೇಕಾದ ವಿಷಯ ಆಗಿರುತ್ತೆ. ಈ ಪ್ರಜ್ಞೆಗಳು ಇರಬೇಕು. ಆಮೇಲೆ ಎಲ್ಲಕ್ಕಿಂತ ನಾನು ಗಮನಿಸುವ ಅಂಶ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಭಾಗವತರಿಗೆ ಹಿಂದೆ ವೇಷಧಾರಿಯ ಹಿಂದೆ ಕೂತು ಹಾಡಿದ್ರು. ವೇಷಧಾರಿ ಸಭೆಯ ಕಡೆ ಮುಖ ಮಾಡಿ ಮಾಡುತ್ತಾ ಇರುವುದು ಏನು ಅನ್ನುವ ಕಲ್ಪನೆ ಗೊತ್ತಾಗ್ಬೇಕು ಅವನಿಗೆ. ಆಮೇಲೆ ಅದು ಸಭೆಗೆ ಹೇಗೆ ಕಾಣ್ತಾ ಇದೆ ಅನ್ನುವ ಪ್ರಜ್ಞೆ ಅವನಲ್ಲಿ ಇರಬೇಕು. ಅದಿದ್ದಾಗ ಮಾತ್ರ ಅವರು ಭಾಗವತರು ಅಂತ ಅನ್ನಿಸ್ತಾರೆ ಅಂತ ಅನ್ನಿಸ್ತದೆ. ಇವಾಗ ರಾಗ ತಾಳ ಸ್ವರ ಇತ್ಯಾದಿಗಳ ಅಗತ್ಯ ಇರೋದು ಅವರವರು ತನ್ನದೇ ಆದ ಕ್ಷೇತ್ರಗಳಲ್ಲಿ ಪಳಗಿ ಶ್ರೇಷ್ಠರೆನಿಸಿಕೊಂಡು ಅದನ್ನೇ ಮುಂದಿಟ್ಟುಕೊಂಡು ಸ್ಟಾರ್ಗಳಾಗೋದು ಅಥವಾ ಜನಪ್ರಿಯರಾಗೋದು ಅದು ಇದ್ದದ್ದೇ. ಅದಲ್ಲದೆ ಸಾಮಾನ್ಯವಾಗಿ ಹೇಳೋದಾದ್ರೆ ಮುಮ್ಮೇಳದಲ್ಲಿ ಒಟ್ಟಾರೆ ರಂಗಸ್ಥಳದಲ್ಲಿ ಏನಾಗ್ತದೆ, ಅದು ಹೇಗೆ ಜನರಿಗೆ ಕಾಣ್ತದೆ, ಹೇಗೆ ಮುಟ್ತದೆ ಎನ್ನುವ ಪ್ರಜ್ಞಾವಂತ ಆಗಿದ್ರೆ ಮಾತ್ರ ಒಳ್ಳೆ ಭಾಗವತ ಆಗೋದಕ್ಕೆ ಸಾಧ್ಯ.
0: ಅಂದ್ರೆ ಭಾಗವತರಿಗೆ ಸಭಾ ಪ್ರಜ್ಞೆ ಮತ್ತೆ ಸಮಯ ಪ್ರಜ್ಞೆ ಎರಡೂ ಇರಬೇಕು ಅಂತ ಹೇಳ್ತೀರಾ?
1: ಹೌದು ಹೌದು ಹೌದು.
0: ಯಕ್ಷಗಾನ ಭಾಗವತರಾದ ಪ್ರಶಾಂತ್ ಅವರು ಹೇಳಿದ ಹಾಗೆ ಒಬ್ಬ ಯಕ್ಷಗಾನ ಭಾಗವತರು ಅಂತ ಹೇಳಿದ್ರೆ ಅವರಿಗೆ ಸಾಹಿತ್ಯದ ಜ್ಞಾನ ಇರಬೇಕು. ಇಡೀ ಸ್ಟೇಜ್ ಅಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಸೂಕ್ಷ್ಮತೆ ಕೂಡ ಯಕ್ಷಗಾನ ಭಾಗವತರಿಗೆ ತಿಳಿದಿರಬೇಕು. ಹೀಗೆ ಸಾಕಷ್ಟು ವಿಚಾರಗಳನ್ನ ಯಕ್ಷಗಾನ ಭಾಗವತರಾದಂತಹ ಪ್ರಶಾಂತ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಇವರಿಂದ ಕೇಳಿ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಯಕ್ಷಗಾನ ಪದ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಭಾಗವತರಾದಂಥ ಪ್ರಶಾಂತ್ ಅವರು ಯಕ್ಷಗಾನ ಕಲೆಯ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಅವರಿಂದ ಕೇಳಿ ತಿಳಿಯೋಣ ಸರ್.
1: ಸರ್, ಯಕ್ಷಗಾನದಲ್ಲಿ ಮಕ್ಕಳ ಮೇಳಗಳನ್ನ ಸುಮಾರು ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಸರ್, ಮಕ್ಕಳ ಮೇಳಗಳನ್ನ ಮಾಡ್ಬೇಕು ಅಂತ ನಿಮ್ಗೆ ಕಲ್ಪನೆ ಮೂಡಿದ್ ಹೇಗೆ ಸರ್?
2: ಒಂದನೇದಾಗಿ ನನಗೆ ಸಿಕ್ಕಿದ ಅವಕಾಶಗಳು ಹಾಗೆ ಮಕ್ಕಳಿಗೆ ಹೇಳ್ಕೊಡುವಾಗ, ಅವರಿಗೆ ಪ್ರಾಕ್ಟೀಸ್ ಮಾಡಿಸುವಾಗ ಎಲ್ಲ ತುಂಬಾ ತಾಳ್ಮೆ ಅಗತ್ಯ ಇದೆ, ತುಂಬಾ ಫ್ಲೆಕ್ಸಿಬಿಲಿಟಿ ಅಗತ್ಯ ಇದೆ. ಒಂದು ಸಾಂಪ್ರದಾಯಿಕ ಕಲಾವಿದ ಅಥವಾ ಮೇಳದ ಪ್ರದರ್ಶನದ ಹಾಗೆ ಇರೋದಿಲ್ಲ ಮಕ್ಕಳ, ಅಲ್ಲಿಯ ಚಾಲೆಂಜ್ಗಳು ಬೇರೆ ಇರುತ್ತೆ. ಅಲ್ಲಿ ಸಾಂದರ್ಭಿಕವಾಗಿ ಅಲ್ಲಿ ಕುಣಿಯುವ ಮಗುವಿನ ಅವಕಾಶ ಅರ್ಹತೆಯ ಮೇಲೆ, ಸಾಮರ್ಥ್ಯದ ಮೇಲೆ ಸಾಂಪ್ರದಾಯಿಕತೆಯನ್ನು ಮೀರಿದ ಒಂದು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ತುಂಬಾ ತಾಳ್ಮೆಯಿಂದ ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದು ಅಗತ್ಯ ಇದೆ ಮಕ್ಕಳ ಪ್ರದರ್ಶನ ಮಾಡಬೇಕು ಅಂದ್ರೆ. ಏನಂದ್ರೆ ಒಂದು ಪದ್ಯವನ್ನು ಒಬ್ಬ ಹುಡುಗನಿಗೆ ಒಂದು ಮಗುವಿಗೆ ಕಲಿಸುವಾಗ ಅದು ಗೊತ್ತಾಗದೇ ಇದ್ರೆ ಹತ್ತಾರು ಬಾರಿ ಪದೇ ಪದೇ ಹೇಳಿ ಮಾಡಿಸಬೇಕಾದ ಅನಿವಾರ್ಯ ಇದೆ. ಇದೆಲ್ಲವೂ ನನಗೆ ತುಂಬಾ ಇಷ್ಟ ಆಗುವ ಪ್ರಕ್ರಿಯೆ ಆದದ್ರಿಂದ ನಾನೆಲ್ಲೂ ರೇಗದೆ ಮಕ್ಕಳ ಮೇಲೆ ಸುಧಾರಿಸ್ಕೊಂಡು ಹೋಗ್ತೇನೆ ಅನ್ನುವ ಕಾರಣದಿಂದಲೂ ನನಗೆ ಆ ಕ್ಷೇತ್ರದಲ್ಲಿ ಅವಕಾಶ ದೊರಕಿರಬಹುದು. ಹಾಗಂತ ಬೇರೆ ಭಾಗವತರೆಲ್ಲ ರೇಗ್ತಾರೆ ಅಂತಲ್ಲ ನಾನು ಹೇಳ್ತೇನೆ. ಅದರಿಂದ ಹೆಚ್ಚು ಮಕ್ಕಳಿಗೆ ನಾನು ಇಷ್ಟ ಆಗಿ ಆ ಮಕ್ಕಳನ್ನ ಕಲಿಸುವ ಅವರಿಗೂ ಇದರ ಬಗ್ಗೆ ತಿಳಿದು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನನಗೆ ವೈಯಕ್ತಿಕವಾಗಿ ಅದು ಬೇರೆ ಇದೆ, ಆದ ಚಾಲೆಂಜ್ ಆದ್ರಿಂದ ನನ್ಗೆ ಹೆಚ್ಚು ಇಷ್ಟ. ಯಾಕಂದ್ರೆ ಯಾರೇ ಕಲಿತ ಕಲಾವಿದ್ರು ಅವರದ್ದೇ ಆದ ಒಂದು ಮಾಡೆಲ್ ಅನ್ನ ಇಟ್ಕೊಂಡು ಅದ್ರ ಮೇಲೆ ಅಭಿನಯ ಅಥವಾ ಪಾತ್ರ ಪ್ರಸಂಗವನ್ನು ಕಟ್ತಾರೆ. ಇಲ್ಲಿ ಹಾಗಾಗೋದಿಲ್ಲ. ಮಕ್ಕಳ ಜೊತೆಗಾದ್ರೆ ನಾವು ಕಟ್ಟಿ ಕೊಡ್ಬೇಕಾಗತ್ತೆ ಎಲ್ಲದನ್ನು. ನೀನು ಹೀಗ್ ಮಾಡ್ಬೇಕು, ಇದ್ರ ಪರಿಣಾಮ ಹೀಗಾಗ್ಬೇಕು ಅಂತ ದಾರಿ ಗುರಿ ಎರಡನ್ನೂ ನಾವು ತೋರಿಸ್ಬೇಕಾಗತ್ತೆ. ಅಲ್ಲಿ ಅವರದ್ದೇ ಆದ ಗುರಿ ಇರುತ್ತೆ, ಅವರದ್ದೇ ಆದ ದಾರಿಗಳು ಇರುತ್ತೆ. ಅಲ್ಲಿ ತಕ್ಕ ಮಟ್ಟಿಗೆ ಅವರ ಯೋಚನೆಗೆ ನಾವು ಅದು ಸರಿ ಇದೆ ಅಂತ ಅನ್ಸಿದ್ರೆ ದೊಡ್ಡ ಕಲಾವಿದರಾದ್ರೆ ಅಂದ್ರೆ ಈಗಾಗಲೇ ಇರುವ ಮೇಳಗಳಲ್ಲಿ ಕಲಿತ ಮತ್ತು ಅನುಭವಿ ಕಲಾವಿದರ ಜೊತೆಗಾದ್ರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ದಾರಿ ಗುರಿ ಎರಡು ಇರುತ್ತೆ. ಅದನ್ನು ನಾವು ಗೌರವಿಸಲು ಬೇಕಾಗುತ್ತೆ, ಗೌರವಿಸುವಂತಹದ್ದಿದೆ. ಆವಾಗ ಅಲ್ಲಿಗಿಂತ ಹೆಚ್ಚಾದ ಸ್ವಾತಂತ್ರ್ಯ ಮಕ್ಕಳ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಈ ಪ್ರಸಂಗವನ್ನೇ ನಾನು ಬೇರೆ ರೀತಿಯಲ್ಲಿ ಕಟ್ಟಬಹುದು ಅಂತ ನಾನು ಪ್ರಯೋಗಿಸಿ ತೋರಿಸಬಹುದು, ಪ್ರಯತ್ನಿಸಬಹುದು ಆ ಬಗ್ಗೆ. ಆದ್ರಿಂದ ನನಗೆ ಮಕ್ಕಳ ಕಾರ್ಯಕ್ರಮಗಳು ಹೆಚ್ಚು ಇಷ್ಟ ಆಗುತ್ತೆ.
1: ಅಂದ್ರೆ ಈ ಮಕ್ಕಳ ಮೇಳಗಳಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲಿಸುವುದರಿಂದ ಅವಕಾಶಗಳು ಜಾಸ್ತಿ ಇರುತ್ತೆ, ಮತ್ತೆ ಕ್ರಿಯೇಟಿವ್ ಆಗಿ ಕೂಡ ಥಿಂಕ್ ಮಾಡಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ?
2: ಹೌದು ಹೌದು ಹೌದು. ಮತ್ತೆ ಅದೆಲ್ಲದಕ್ಕಿಂತ ಆಚೆಗೆ ಕಲೆಯ ಪರಿಚಯದಿಂದ, ಕಲೆಯ ಒಡನಾಟದಿಂದ ಆ ಮಕ್ಕಳು ನಾಳೆ ಮನುಷ್ಯರಾಗಿ ಬೆಳೀತಾರೆ ಅನ್ನುವ ಒಂದು ದೊಡ್ಡ ಸಂತೋಷ ಇದೆ ನಮ್ಗೆ. ಆದ್ರಿಂದ ಅದು ಹೆಚ್ಚು ಇಷ್ಟ ಆಗುತ್ತೆ.
1: ಭಾಗವತರಾದ ಪ್ರಶಾಂತ್ ರು ಹೇಳಿದಾಗೆ ಈ ಮಕ್ಕಳ ಮೇಳಗಳನ್ನ ಮಾಡುವುದರಿಂದ ಇವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬಹುದು, ಹಾಗೆ ಮಕ್ಕಳಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಗುತ್ತೆ, ಅವರಿಗೊಂದು ದಾರಿ ಸಿಗುತ್ತೆ. ಈ ಮಕ್ಕಳ ಮೇಳವನ್ನ ಮಾಡುವುದರಿಂದ ತಮಗ್ ತುಂಬಾ ಖುಷಿ ಇದೆ ಅನ್ನೋದ್ರ ಬಗ್ಗೆ ನಮಗ್ ಮಾಹಿತಿಯನ್ನು ತಿಳಿಸಿದ್ರು.
0: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಕ್ಷಗಾನ ಭಾಗವತಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳುತ್ತಿಲ್ಲ ಸ್ನೇಹಿತರೆ. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕು ಹೊಸೂರಿನವರೇ ಆದಂಥ ಶ್ರೀಯುತ ಪ್ರಶಾಂತ್ ಅವರು ಭಾಗವಹಿಸಿ ಇವತ್ತು ಯಕ್ಷಗಾನ ಭಾಗವತಿಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲೆ ಕಲಾವಿದರೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸೆ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
0: ತಡಿ,
1: ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಮಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
5: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
6: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೆ ಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
6: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
3: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟ್ರು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
0: ಹೆಂಗೆ ನಮ್ ಸಿಟಿ ಮೇಸ್ಟರ್?
1: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ?
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಅಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ವ್ಯಾಘ್ರ ನಿವನೋ ಉಗ್ರ ಪ್ರತಾಪಿ ಓ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗಿ.

ಪಡಪಡ ಶಿಖಂಡಿಯಂದಡಿಗಡಿಗೆ ನುಡಿಯ ಬೇಡಲೋ ಮೂಢ ಭಂಡರದೆ ಗುಂಡಿಗೆಯ ಖಂಡಿಸುತ್ತ ರಣ ಚಂಡಿ ಗೌತನ ವೀವ ಈ ಗಾಂಡೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿಪಾಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ ಹುಚ್ಚು ಬಾಯಿ ಜಾರಿಡಿಯ

ಸಿರಿತನದ ಗರ್ವವನ್ನು ಮೆಟ್ಟಿ ಮೆರೆಯುವೆ, ನಿನ್ನ ಸೊಕ್ಕು ಮುರಿಯುವೆ, ನಿನ್ನ ಸೊಕ್ಕು ಮುರಿಯುವೆ.

ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾದ ಹರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪಿ ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ

ಶಿಖಂಡಿಯಂದಡಿಗಡಿಗೆ ನುಡಿಯ ಬೇರೆಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ ರಣಚಂಡಿ ಗೌತನ ವೀವ ಈ ಗಾಂಡೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ ಖಂಡ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ ಅಂತಕನಿಗೆ ಅಂತಕನು ಈ ಬಬ್ರುವಾಹನ ಹುಚ್ಚುಬಾಯಿ ಜಾರಿ.

на сотку море ее.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರ್ ಅವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯಲಹರಿ.

0: ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗ ಬೂದಿ ಬಸಪ್ಪ ಅಂತ ಹೆಸರು ಹೆಂಗ್ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡೋ ದಂಧೆ ಏನಿತ್ತು ಅಂದ್ರೆ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರೆ, ಬೊಂಬು, ಬಿದಿರು, ದಂಟು, ಕಾತಿ, ಇಬ್ಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳೆ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ. ಹೌದಲ್ರಿ, ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ. ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯು ಯೋಗ ಐತಿ ಅಂತ ಬರೇ ಜನ ಸಾಯು ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತ್ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರ ಸೇರ್ಯಾರ ಅಂದ್ರೆ ಸಾಕ್ರಿ, ಇವಂಗ ಬಹಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಹಾಗೆ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರಿಗೆ, ಭಜನ ಬಾರಿಸೋರಿಗೆ, ಬ್ಯಾಂಡ್ ಬಾಜಾ ಬಾರಿಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರು ಸತ್ತಾಗ ಅವ್ರು ಸಾಮಾನ್ ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವ ಕಮಿಷನ್ ಕೊಡ್ತಿದ್ದ. ಆದ್ರೂ ಇವನ್ ವ್ಯಾಪಾರ ಸುಧಾರಿಸ್ಲಿಲ್ಲ. ಇವನ್ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರ, ಇವನ್ ಅಂಗಡಿ ಮುಂದೆ ಹಾಕಿದ ಬೋರ್ಡ್ ಯಮದೂತ ಅಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರ ಆ ಪೇಂಟರ್ ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ, ಯಾಕಂದ್ರ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟ ಅಲ್ರಿ, ಇನ್ನೊಂದು ಸುದ್ದಿ ಏನಪ್ಪಾ ಅಂದ್ರ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡ್ ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೇ ಇಸಾವನೇ ಅಂತ ಅನ್ನೋ ಕ್ಯಾಸೆಟ್ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನ್ನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. ಎಲ್ ಟಿ ಟಿ ದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರ ಇವರೆಲ್ಲ ಬರೇ ಜನರನ್ನ ಕೊಲ್ಲೋ ಜನ ನೋಡ್ರಿ, ಜನ ಸತ್ತಷ್ಟು ಈ ಬಸಪ್ಪಗ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅಂದ್ರಲ್ಲ, ಎಂತೆಂಥವ್ರಿಗೆ ಅಂದ್ರ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರ ಕುಟಾಗ ಬಹಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರ ಪೊಲೀಸರು ಲಾಕಾಪ್ನಾಗ ಹೊಡೆದು ಹೊಡೆದು ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರ ಆಸ್ಪತ್ರೆ ಒಳಗ ಬಂದ ಪೇಷಂಟ್ ಅನ್ನು ಕೊಂದ್ರ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರ ಆಕ್ಸಿಡೆಂಟ್ ಮಾಡಿ ಕೊಂದ್ರ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದ್ರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೀಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣೆ ತಗೊಂಡು ರೊಕ್ಕ ಗಳಿಸಿಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರು ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ನು ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರ 50,000, ಹಿರೇ ಹುಡುಗಿನ ಮಾಡ್ಕೊಂಡ್ರ 1,00,000 ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ. ಹಿರೇ ಹುಡುಗಿ ಬಹಳ ಚಂದ ಇದ್ಲು, ಆದ್ರೂ ಆಕೆಗೆ ಜಾಸ್ತಿ ಯಾಕೆ ವರದಕ್ಷಿಣೆ ಅಂತ ಅನ್ಕೊಂಡು ಈ ನಮೂನಿ ಯಾಕ ಅಂತ ಬಸಪ್ಪ ಕೇಳಿದ್ದಕ್ಕ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ ಅದಕ್ಕ ಆಕೆಗೆ 25,000, ನಡುವಿನ ಹುಡುಗಿ ಕುರುಡಿ ಅದಕ್ಕ 50,000 ಅಂತ ಅಂದ.
1: ಅಲ್ರಿ ಮತ್ತ ಈಕಿನ ಕುಂಟಿ ಈಕಿ ಕುರುಡಿ ಇದ್ರು ಅವ್ರಿಗೆ ಕಡಿಮೆ ವರದಕ್ಷಿಣ. ಹಿರೇ ಮಗಳು ಎಷ್ಟು ಚಂದದಾಳಲ್ರಿ, ಆಕಿಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣ ಅಂತ ಕೇಳಿದ. ಅವ ಹೇಳ್ತಾನ, ಹಿರೇ ಹುಡುಗಿ ಸ್ವಲ್ಪ ಹೊಟ್ಟಿಲೆ ಅದಾಳ್ರಿ, ಅದಕ್ಕೆ 100,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರ ಎಷ್ಟು ರೀ ಅಂತ ಕೇಳಿದ್ದಕ್ಕ, ಬರೇ 3 ತಿಂಗಳು ಹೊಟ್ಟಿಲೆ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಅಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೇ ಹುಡುಗಿನೇ ಮಾಡ್ಕೊಯೇನಪ್ಪ ಅಂತಂದಿದ್ದಕ್ಕ ಬಸಪ್ಪ, ಏಯ್ ಯಾಕಲಿ ನೀನ್ ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಅವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೇ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣ ಸಿಗುದಷ್ಟ ಅಲ್ಲ, ನಿನಗ ಏನು ತ್ರಾಸ ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ ಬೂದಿ ಬಸಪ್ಪ. ಏನಂದ್ರ ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬ್ಯಾರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಬಹಳ ದಿನ ನಡೀಲಿಲ್ಲರಿ, ಯಾಕಂದ್ರೆ ಕ್ರೋಸಿನ್ ಅನ್ನೋ ಬದಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದಲಿ ದೋ ಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೇನಾಯ್ತು ಅಂದ್ರೆ ಒಬ್ಬ ಹೆಣ್ಣಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತೆ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ ಬೂದಿ ಬಸಪ್ಪ ಸಾರಿ ಡೌನ್ ಗುಳಿಗಿ ಅಂತ ಹೇಳೋ ಬದಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ದಂಧೆ ಬಂದ್ ಮಾಡಿದ್ದ. ಒಂದು ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೇನಿ ಅಂತಂದ. ಅದಕ್ಕೆ ಅವರು, ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀ ಏನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ್ಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರೆ ಆತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ, ಟ್ರಕ್ಕಿನವ ಇವನ್ ಮುಂದೆ ನಿಲ್ಲಿಸ್ದ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡ್ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ಕಿನವ ಚಾಲು ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ ಮುಂದೆ ಹೊಂಟತ್ತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೇ ಬಿಟ್ಟ. ಒಳಗೆ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್, ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ, ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರು ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ, ಯಾಕಪ್ಪ ಡ್ರೈವರ ಈ ಟ್ರಕ್ಕಿನ ನಿನ್ನ ಹೆಂಡ್ತೀನ ಅಲ್ಲ, ನಿನ್ನ ಮಗಳೇನ ಅಲ್ಲ, ನಿನ್ನ ಅಕ್ಕೇನ ಅಲ್ಲ, ನಿನ್ನ ತಂಗಿನ ಅಲ್ಲ, ಹಂಗಾದ್ರೆ ನನಗೆ ಯಾಕೆ ಹತ್ತಕ್ಕೆ ಕೊಡುವಲಿ ಅಂತ ಹೇಳಿದ್ದಕ್ಕ ಡ್ರೈವರ್ ತಲೆ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸ್ಕೊಂಡು ಬೆಂಗಳೂರು ಮುಟ್ಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ, ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ರೀ ಬಸಪ್ಪ, ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ, ಬಸಪ್ಪ ಮತ್ತೆ ಬಂದ್ಯಾ ಅಪ್ಪ ಡ್ರೆಸ್ ಬದಲಿ ಮಾಡ್ಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ಕೆ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಪಾಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ.
0: ಅವಾಗೂ ಅಂಗಡಿಯವ, ಏ ಬಸಪ್ಪ, ಬುರ್ಕ ಹಾಕೊಂಡು ಮುಖ ಮುಚ್ಚಿಕೊಂಡು ಬಂದೇನು ಈ ಸಲ, ಏನ್ ತಲಿ ಕೆಡ್ಸೋ ಗಂಟಿ ಬಿದ್ದೋ ಮಾರಯ್ಯ ಕೊಡದಲೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ, ಅಲ್ರಿ ಕೊಡದಿದ್ರು ಅಷ್ಟು ಹೋತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರು ನೀವು ನನ್ನ ಗುರ್ತ ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕ ಅಂಗಡಿಯವ, ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನ್ ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕ ಎಲ್ಲ ಖರ್ಚಾತು. ದಾರ್ಯಾಗ ಬರ್ಬೇಕಾದ್ರ ಕೆಳಗ ಬಿದ್ದ ಪೇಪರ್ನ್ಯಾಗ 40 ಲಕ್ಷ ಅಂತ ಬರೆದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರ್ದಿತ್ತು, ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗೂ ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ, ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರ ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆರ್ ಜಿ ಸಾಹೇಬ್ರಿಗೆ ಭೇಟಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗೆ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮ್ಯಾಲ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸಿಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ನ ಕರೆಸಿ, ನೋಡ್ರಿ ನೀವ್ ಇಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ಲಿ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ಕೆ ಬಸಪ್ಪ, ನಾ ಹಳ್ಳಿಯವ ಆದ್ರೆ ಏನಾತ್ರಿ, ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ, ಹೌದ್ರಿಪ್ಪ ಬಸಪ್ಪ, ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ, ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೇವಿ, ನೀವ್ ಹೇಳ್ದಂಗ ಮಾಡ್ತೇವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನ ಹಾನಿ ಕೊಲ್ತಾನೇನ್ರಿ, ಕೊಲ್ಲ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನ ಗಿಡ ಕಡಿತಾನೇನ್ರಿ, ಕಡಿಲ್ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕೇನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ ನೀವು ಬರೇ ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ, ನಾವು ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ, ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆ ಎದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ಮಗನ ಬಹುಮಾನ ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗಿಸ್ತಾರ. ಏನು ಮಾಡೋದ್ರಿ ಬಸಪ್ಪನ ಪರಿಸ್ಥಿತಿ, ಬೆಂಗಳೂರಾಗಿ ಇರಾಕೂ ಬರುವುದಿಲ್ಲ, ಊರಿಗೆ ಒಳ್ಳೆ ಹೋಗಾಕೂ ಬರುವುದಿಲ್ಲ, ಅದಕ್ಕೆ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ, ಅರೆದವ್ರ ಮುಂದೆ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟಿ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲ್ ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೆ ಏನಾಯ್ತು ಅಂದ್ರ 2 ದಿವಸದಿಂದ ತಿನ್ನಕ್ಕೆ ಕೂಳ ಸಿಕ್ಕಿದ್ದಿಲ್ಲ, ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಲ್ಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡಲೇ ಓಡಿ ಹೋಗಿ ಸಾಧುವಿನಗ ಅಡ್ಡ ಬಿದ್ದು, ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟಿ ತುಂಬ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟಿ ತುಂಬ ಉಣ್ತಿದ್ದೇನೋ ಖರೆ, ಆದ್ರೆ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗೆಹರಿಲಿಲ್ಲ. ಅದಕ್ಕ ಒಂದು ಉಪಾಯ ಹುಡಿದ, ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕ ಬೆಂಕಿ ಹಚ್ಚಿಬಿಟ್ರೆ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬಹುದು ಅಂತ ವಿಚಾರ ಮಾಡಿ ಹೊತ್ತು ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದು ನಿಂತ.
1: ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿಯಾತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಅರಸೋದು ಬಿಟ್ಟು ನಗಾಕ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮ್ಯಾಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗಿ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೋಂತ ಎದಿ ಎದಿ ಬಡ್ಕೋಂತ ಅಳಾಕ್ ಶುರು ಮಾಡಿದ್ರಿ. ಬಸಪ್ಪ ಅಳಾಕ್ ಹತ್ತಿದ್ದು ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆತ. ವರ್ಷಾನ್ಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ್ ಹತ್ತಾನಲ್ಲ, ಇವನ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ್ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು ಅತ್ತೇನು ಪ್ರಯೋಜನ, ಯಾಕೆ ಅಳಾಕ್ ಹತ್ತಿದ್ದಿ ಅಂದ್ರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನೂ ಸತ್ತಿಲ್ಲಲ್ಲ, ಅದಕ್ಕ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವಿನ್ನೂ ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ್ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತಂದು ಕಾಶಿ ಯಾತ್ರೆಗೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗೆ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳೆ ಗುನು ಗುನು ಗುನು ಗುನು ಮಂತ್ರ ಹೇಳಾಕತ್ತಿದ. ಜನ ಇವನು ನೋಡಿ ಮೋಸದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ ಬರಾಕತ್ತಿದ್ವು ರೀ, ಹೇ ಚಲೋ ಚಾನ್ಸ್ ಆದಲೇ ಅಂದವನ ಮೈತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದ ಅಂಕರು ಬೂದಿ ಸ್ವಾಮಿಯರು ಬೂದಿ ಸ್ವಾಮಿಯರು ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಕ್ ಹತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲು ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿ ದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನೋ ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ, ಅಲ್ರಿ ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಿಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ, ನೀ ಏನು ಮಾಡ್ತೀಯ, ನಿಮ್ಮ ಅಪ್ಪನ ತಲಿ ದುಡ್ಯಾವ ನಾನು, ಸ್ವಾಮಿಯರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕು ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೀನಿ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದೇ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗೆ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕೆ ಆಗಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ. ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮಿಯರ ನೀವು ಇವತ್ತ ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯವ್ರ ಊಟ ಆದ ಮೇಲೆ ತಿನ್ನಾಕ ಅಡಿಕೆ ಎಲೆ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲೆ ತರಕ್ಕೆ ಹೋದ. ಹೊತ್ತು ಸಾಧಿಸಿ ಗತ್ತ ಮಾಡಿ ಹೆಂಡತಿ ಇದ ಹೊತ್ತಲೆ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ಕೆ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಕ್ಕೆ ಹತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲಾತ್ರಿ ಉಣ್ಣಾಕ ಕುಂತಾವ ಒಳಗೆ ಒದ್ದು ಹೋಗಿ, ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ, ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯವ್ರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತು ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನೆ ನೀವು ತಲೆ ಒಡಿಸಿಕೊಂಡು ಸಾಯ್ತ್ರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು, ಯವ್ವ ತಾಯಿ ಈಗ ಹೆಂಗೆ ಮಾಡೋದುವ ತಾಯಿ ಅಂದ. ಅದಕ್ಕಾಕಿ, ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡು ಬರೋದ್ರೊಳಗೆ ಹಿತ್ತಲು ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರಿಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ, ಏನು ಮಾಡ್ತೀರಿ, ಸ್ವಾಮಿಯರ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಸಿಟ್ಟಾಗಿ ಹಿತ್ತಲು ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರು ಬೆನ್ನು ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ ಬದುಕಿದೆ ಆ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮಿಯರ ಒಣಕಿ, ಸ್ವಾಮಿಯರ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದೆ ಹೊಳ್ಳಿ ನೋಡ್ತಾನ, ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ, ಇವನ ಕೈಯಾಗ ಸಿಕ್ಕ್ರ ತಲೆ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತೆ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬೂದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬೂದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತ, ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರು ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮ ಆಗಿ, ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರಿ ವಾ ಅಂತಂದಿದ್ದಕ್ಕ ಒಬ್ಬಾಕಿ, ಅಲ್ರಿ ಸ್ವಾಮಿಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ, ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪಿಸಿಗು ಅಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾ ರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸೇವಾ ಮಾಡಾಕ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯರು, ಭಕ್ತ ನನ್ನನ್ನು ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದ್ರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗ ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರುತಿನ ಬೂದಿ ಬಸಪ್ಪ. ಪಾಪ ಅಂಬಿಗ ವಿನಯದಿಂದ ಇಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ, ನೀನು ದಾನ ಧರ್ಮ ಪರೋಪಕಾರ ಮಾಡಿ ಏನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತ ಬಸಪ್ಪ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ, 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳ ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ಡೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದು ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರ್ ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ್ನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ, ಮಾವಿನ ಗಿಡದ ಬುಳಕ್ಕೆ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಭಾಳ ಸಿಟ್ಟು ಬಂತು. ಆ ದೇವರಿಗೆ ಜವಾಬ್ದಾರಿನೇ ಇಲ್ಲ. ದೇವರು ಅಂದ್ರೆ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟಾನ. ಯಾವ ಕೆಲಸ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟು ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ ಹುಚ್ಚು ದೇವರು. ಅಕಸ್ಮಾತ್ ನಾನಾ ದೇವ್ರು ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕೆ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗೆ ಮಾಡಿದ್ರೆ ಇವರಪ್ಪನ ಅಂದ್ರೆ ದೇವರಪ್ಪನ ಗಂಟು ಏನು ಹೊಕ್ಕಿತ್ತು ಅಂತ ವಿಚಾರ ಮಾಡು. ಅಷ್ಟರೊಳಗೆ ಸ್ವಯಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆತ ತಾಳ್ಲಾರ್ದ, ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದಿರಿ. ಆ ಊರಿನ ಹೆಸರು ಎದ್ದಬಡಿ ಅಂತ. ಹ್ಞೂನ್ರಿ, ನಗಬೇಡ್ರಿ, ಕೇಳ್ರಿಲ್ಲೇ. ಆ ಊರಿನ ಹೆಸರ ಎದ್ದಬಡಿ ಅಂತಿತ್ತು. ಇನ್ನ ಊರಾನ್ ಜನ ಹೆಂಗಿರಬಾರ್ದ್ರಿ? ಅವರು ಒಂದು ನಮೂನೆ ವಿಚಿತ್ರ ಇದ್ರು. ಈ ಎದ್ದಬಡಿ ಊರಾಗ ಒಳ್ಳೆಯವ ಅಂತ ನಾವು ಒಬ್ಬನು ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ, ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ, ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ, ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನು ಹಕಿಕತ್ ಅಂತ ಕೇಳಿದ್ದಕ್ಕ, ಇವನಿಗೇನೋ ಹೊಟ್ಟೆ ಹಸ್ದೈತೆ ಅಂತ ತತ್ಸಾರ ಮನೋಭಯಿಂದ ಉತ್ತರ ಕೊಟ್ಟ. ಅದಕ್ಕವ, ನೀ ಯಾವೂರವಲೇ ಬೇ ವರ್ಷಿ, ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗೆ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟ್ರಾಗ ಇನ್ನೊಬ್ಬ ಬಂದು ಚಾವಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟಾವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನೆಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ಕೆ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪ್ಪ ನೆಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ, ಅವನ್ನು ಅದ ಊರಾವ ಅಂತ ತಿಳ್ಕೊಂಡು ಸೊಳೆ ಮಗಂದು ಸುಡುಗಾಡು ಹೊಲ ಆಯ್ತಲ್ರಿಪ್ಪ ಕಾಯಕ್ ಹೊಂಟೇನಿ ಅಂತ ವಿನಯದಿಂದ ಉತ್ತರ ಕೊಟ್ಟ. ನಮ್ ಬೂದಿ ಬಸಪ್ಪ ಎಳಿ ಸಿಕ್ಕ್ರ ಹಚಡ ನುಂಗೋ ಮನುಷ್ಯ, ಇಟ್ಟು ಸಿಕ್ಕ್ರ ಕೇಳ್ತಾನೇನ್ರಿ. ಮಾತು ಮುಂದುವರಿಸಿದ, ಮತ್ತೇನ್ರಿಪ್ಪ ನಿಮ್ ಹಾಳಾದ ಹೊಲಸ ಮನೆತನ ಹೆಂಗ ನಡೆದೈತಿ ಅಂತ ಅಂದಿದ್ದಕ್ಕ ಅವ, ಅಡ್ಡಿ ಇಲ್ರಿಪ್ಪ, ಎಲ್ಲ ಮಗ ದೇವ್ರ ಆಶೀರ್ವಾದ. ಮನ್ಯಾಗ ದರಿದ್ರ ಮೋತಿ ಹೆಂಡತಿ, ಸತ್ತಣದಂತ ಮಗ, ಹರಕ್ ಮುಗಿನ ಮಗಳು, ಎಲ್ಲಾರು ಆರಾಮದಾರ. ನಾ ಇನ್ ಬರ್ತೇನೆ ಅಂತ ಎದ್ದು ಹೋಗೇ ಬಿಟ್ಟ. ಚಾಲಾಕ್ ಬಸಪ್ಪ ಲೆಕ್ಕ ಹಾಕಿದ್ರಿ, ಈ ಊರ್ ಮಂದಿಗೆ ಬುದ್ಧಿ ಕಲಸೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ. ಚಾವಡಿ ಕಟ್ಟಿ ಮೇಲೆ ಎದ್ದು ನಿಂತು, ಬರ್ರಿಲೇ ಎಲ್ಲಾರು ಬರ್ರಿಲೇ, ನಿಮಗೊಂದು ಮಾತು ಹೇಳ್ತೇನೆ ಬರ್ರಿಲೇ ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ ಈ ಊರಾಗ ಪಂಡಿತರು ಅನ್ನೋರು ಯಾರದಾರ ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲರೂ ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ, ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ, ದೊಡ್ಡ ಭಿನ್ನತಿ ಒಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ, ಅದಕ್ಕೆ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದ, ಇವ ಪಂಡಿತ್ ಏನ, ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನನ್ನ ಪರೀಕ್ಷೆ ಮಾಡಕ್ ಬಂದಾನ. ಹಾ ಕೇಳಪ್ಪ ಪಂಡಿತ, ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು, ಇಲ್ಲ ಅಂದ್ರ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ, ಗುಂಡು ಭಟ್ರು ನನ್ನ ಸೋಲಿಸಿದ್ರು, ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿಯೊಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟ್ ಕಟ್ಟಾಕ ಹತ್ತಿದ. ಅದನ್ನ ನೋಡಿ ಎಲ್ಲ ಜನ ಇದೇನು ಚೀಟ್ ಯಾಕೆ ಕಟ್ಟಾಕ ಹತ್ತಿರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟ್ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲರೂ ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರದಾರ, ಹುಡುಗರಿಗೆ ಜ್ವರ ಬಂದ್ರ, ಭೂತ ಬಡದ್ರ, ಹುಚ್ಚಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು, ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ತೊಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡೇ ಯಾರೂ ಅವನ ಮಗಳನ್ನ ಮದುವೆ ಆಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನು ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗೆ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನೆ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗೆ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ,
0: ಏನ್ರಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಬಹಳ ಕಳ ಐತ್ರಿ, ಮತ್ತ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ. ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾವುಕಾರ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾವುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತನ್ಯಾಗ, ಮತ್ತ ನಿಮ್ಮ ಮಂಥನ ಎಂಥದ್ದು ನಡೆ ನುಡಿ ಹೆಂಗ ಅಂತಂದ. ಅದಕ್ಕೆ ಸಾವುಕಾರ, ಭಾರಿ ಒಳ್ಳೆ ಮಂಥನ್ರಿಪ್ಪ ನಮ್ಮದು, ಮತ್ತ ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರ್ದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರೆ ಆಗಲಿ ನಡೀರಿ, ನಿಮ್ಮ ಮಗಳ ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾವುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತೀರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡಿಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾವುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾವುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನ್ಯಾನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನ ಐತ್ರಿ. ಸಾವುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು, ಆಕೆ ಅವತಾರ ನೋಡಿ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತು ಹೆಂಗಾದರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ ಹೇಳಬೇಕ, ಹಿಕ್ಕಟ್ಟ ಕಚ್ಚಾಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದಿ, ವದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ. ಇವತ್ತು ಮಗಳು ನೋಡಾಕ ವರ ಕಳ್ಕೊಂಡು ಬರ್ತೀನಿ, ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಏನು ಮಾಡ್ಕೊಂತೀಯೋ ನೀನ ಮಾಡ್ಕೋ, ಆ ಹುಡುಗ ಬಂದು ಹೋಗುತ್ತನಕ ಅಷ್ಟ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ, ಹಂಗ ಹಂಗ ನಿನ್ ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾವುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ, ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು, ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟ ಕಿತ್ತು ಕೈ ಹಾಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ 50 ಬೈಗಳ ಬೈಬಹುದು, ಇನ್ನೂ ವಿಚಾರ ಮಾಡಿ ಹೇಳು. ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ನ ಚಡ್ಡಿ ಕಿತ್ತು ಕೈ ಹಾಕೊಟ್ಟೇನಿ ಅಂತಂದಿದ್ದಕ್ಕೆ ಸಾವುಕಾರ ವಿಚಾರ ಮಾಡಿ ಸುಳ್ಳಾಕೆ ಹೇಳಿ, ಅಗದಿ ಅಗದಿ ಭಾಳ ಅಂದ್ರೆ 100 ಬೈಗಳ ಬೈತೇನೆ ಅಷ್ಟ ಅಂದ. ಸಾಕ, ಭಾಳ ಅದು, ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ 1 ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಲು. ಸಾವುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕೆ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕೆ ಹತ್ತಿದ್ದ. ಸಾವುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದ ಬಾಕಿ. ನಮ್ಮ ಮಂಥನ ಭಾಳ ಶ್ರೇಷ್ಠ ಮಂಥನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು, ಹೇಳ್ದಂಗೆ ಕೇಳು ಹೆಂಡತಿ, ಸುಖವಾಗದೆ ನೋಡ್ರಿ, ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟ ಅನ್ನೋದಿಲ್ಲ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳೆಯಿಂದ ಹೊರಗಿಂದ ಸಾವುಕಾರ, ಏ ಬುಕ್ಣಿ ಒಳಗೇನು ಮಾಡಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾವುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾವುಕಾರ, ಏ ಮಾನಗಡಿ ಕಂಬಳಿ ಹಾಸಿಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾವುಕಾರನ ಹೆಂಡತಿ, ಇವನ್ ಹಿಂಗ ಸೈಲ್ ಬಿಟ್ರೆ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ಕೆ ಒಂದು ಗಂಟು ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ಸಿನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿಂದ ಅರಕ್ಕೆ ಗಂಟು ಹಾಕಿ ಮಗಳನ್ನ ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾವುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡಿತ್ರಿ. ಆಕಿ ತನ್ನ ಗಂಡನ್ನ ಹೆಗಲ ಮ್ಯಾಲ ಕುಂತ ಗಂಡಗ ಲಗಾಮ ಹಾಕಿ ಕುದುರಿ ಮಾಡ್ಕೊಂಡು ಅಲ್ಲಿ ಬಂದ ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರಿ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ, ಸೌಕರ್ ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸೌಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ, ನಾಲ್ಕು ಹೆಂಗ್ಸ ಲಘು ಲಘು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗ ಬೈದಂಗ ಆಕಿ ಒಳಗೆ ಸಣಬಿನ ದಾರಕ್ಕೆ ಗಂಡು ಹಾಕೊಂತ ಹೊಂಟಿದ್ಲು. ಇಬ್ಬರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹಸದ ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸೌಕಾಶಿ ಸೌಕಾರನ ಕಿವ್ಯಾಕ್ ಕೇಳಿದ. ಅದಕ್ಕೆ ಸೌಕಾರ, ಏ ಅರ್ಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸೌಕಾರ ಹೆಂಡತಿ ಗಂಟು ಎಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸೌಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕೆ ಅಕ್ಕಿ ಅಡುಗೆ ಮನೆಯಿಂದ ಇನ್ನು ಮಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸೌಕಾರ ಹೋಳಿಗೆ ಬೇಡ ಅನ್ನ ತರಿಸ್ಬಿಡ್ರಿ ಅಂದ. ಅದಕ್ಕೆ ಸೌಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು. ಏ ಏನ ಹೋಳಿಗೆ ಅಂತ ಕೂಗಿದ. ಆಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರಲಿ ಇನ್ನು ಒಂದ ಒಂದು ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನು ತಿಳ್ಕೊಂಡಿದ್ದ ಅಂದ್ರೆ, ಒಳಗೆ ಹೋಳಿಗೆ ಒಂದ ಉಳಿದೈತಿ ಆದರೂ ಸೌಕಾರ ಒತ್ತಾಯ ಮಾಡಕ್ಕೆ ಹತ್ಯಾನ ಅಂತ. ಆದ್ರೆ ಸೌಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದ ಒಂದು ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ಕೆ ಹತ್ತಿದ್ಲು. ಯಾಕಂದ್ರೆ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೀ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪಗೆ ಗೊತ್ತಿರಲಿಲ್ಲ. ಅದಕ್ಕೆ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸೌಕಾರ ಅನ್ನ ತರಿಸ್ರಿ ಅಂದ. ಸೌಕಾರ ಅನ್ನ ತೊಗೊಂಡ್ಬಾರ ಚೀಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕೆ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು, ಇಷ್ಟಕ್ಕೆ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ಸಿನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರೆ ಈ ಹೆಣ್ಮಗಳು ಇಷ್ಟಕ್ಕೆ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ಕೆ ಶುರು ಮಾಡಿದ. ಸೌಕಾರ ತಾ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದು ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ತುಮಾರಿ ಮನಿಮಾರಿ ಭ್ರಮ ರಕ್ಷಿಸಿ ಲಗುನ ಸಾರ್ ತಗೊಂಡ್ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸೌಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬಿ 100 ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು 104 ಬೈದ್ಯಾ, ಹಿಡಿಯೋ ಕಟಬೇಳಿ ಸಾರು ಉಣ್ಣು ಅಂದಾಕಿನ ಒಲಿ ಮೇಲೆ ಕತ ಕತ ಕತ ಕತ ಕುದಿಯೋ ಸಾರನ್ನ ಒಂದು ಗಡಿಗೆಯಾಗಿ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸೌಕಾರನ ಕೊರಳಾಗಿ ಬಿತ್ತರಿ, ಮೈ ತುಂಬ ಸುಟುಗುಳಿ ಎದ್ದು. ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ 10 ರೂಪಾಯಿ, 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂಥೇಳಿ ಸಾರು ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರೆ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ. ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ, ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತಂಥ ಹೊಲದ ಬೆಳೆ ಕಂಡು ತನಗೆ ತಾನ ಆಹಾ ಆಹಾ ನನ್ನ ಹೊಲ

ಕೈ ಮಾಡಿ ತೋರಿಸುವಂತ. ಅಲ್ರಿ, ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಆ ಊರು ಯಾವುದು ಅಂತ ಕೇಳಿದೆ ಅಂತಂದ. ಅದಕ್ಕವ, ಓಹೋ, ಆ ಮಹಡಿ ಮನಿ ಏನ ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಬಹಳ ಕಷ್ಟಪಟ್ಟು ಕಟ್ಟಿನ್ರಿಪ್ಪ, ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು, ಈ ಹುಡುಗಗ ನೀನ ಒಂದಿಷ್ಟು ತಿಳಿಸೇಳು, ಊರು ಹೊರಗೆ ಬೆಳೆದು ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನ ಕೆಪ್ಪಿ, ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆಯನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನಿಸಿತ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಕೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ, ಊರಾಗ ಯಾರು ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡ್ಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾಯಿಲೆ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿದಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋ ಅಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮಗೆ ಆಭರಣ ಮಾಡ್ಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಕ್ಕೆ ನೀವು ಹಿಂಗೆ ಉನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ, ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡುಗರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯನು ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಅದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ, ಬಿಸಿದಾರ ಹಾಕ್ರಿ, ಒಟ್ಟು ಹೊಟ್ಟೆ ತುಂಬ ಉಣ್ಣಾಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರೂ ಇಲ್ಲ, ನೀ ಕೆಲಸ ಕೇಳಕ್ ಬಂದಿದ್ದು ಭಾಳ ಚಲೋ ಆಯ್ತು. ನೋಡಪ್ಪ ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವು, ನೀ ದಿನ ಅವನ್ ಮೇಯಿಸ್ಕೊಂಡು ಬಂದ್ರೆ ನಿನಗೆ 2 ಹೊತ್ತು ಊಟ, ವರ್ಷಕ್ಕೆ 1 ಜೋಡಿ ಧೋತ್ರ, ಅಂಗಿ, 1 ಕಂಬಳಿ, 1 ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 20 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ ಇದು ಒಂದು ನಮೂನಿ ಅನುಭವನ ಅಂದವನ ಕೋಲು ಕೈಯಾಗಿ ಹಿಡ್ಕೊಂಡ ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ ಕುಂತ. ಮಠ ಮಠ ಮಠ ಮಠ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಕ್ಕೆ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಕ್ಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೀನಿ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯ ಏಯ್ ಹಲ್ಯ ಅಂತ ಅಂದ. ಆವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ

0: ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿಯೆಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗೆ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರ, ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು ಒಂದು ಕುಂಟು ಕುರಿಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು, ಆ ಕುಂಟು ಕುರಿಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗೆ ಈ ಕುರಿಮರಿ ಕೊಡ್ತೀನಿ ತಗೋ. ಆದ್ರೇನಪ್ಪ ಈ ಕುರಿಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದು ಕಾಲು ತೋರಿಸಿದ. ಬಸಪ್ಪ ಮುರಿದು ಕುರಿಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ ನಿನ್ನ ಕುರಿಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ ನಾನು ಕುರಿಮರಿ ಕೊಡಾಕ್ ಹೋದ್ರ ಇವ ಈ ನಮೂನಿ ಮಾತಾಡಕ್ ಹತ್ತೇನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ, ಪುಗ್ಶೆಟ್ಟಿ ಕುರಿಮರಿ ನಿನಗೆ ಯಾರು ಕೊಡ್ತಾರೋ, ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಾಕ್ ಬಂದ್ರ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ ಬೇಡಾದ್ರೆ ಬಿಡು, ನಿನ್ನ ಮೈಯನ್ ಸ್ವಕ್ಕ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ, ನಾನ ನಿನ್ನ ಕುರಿಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯಾ, ಕಟ್ಲೆ ಹಾಕೋಗು ಗಂಡು ಮಗನ ಹಾಕೋಗ, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನೆ ಮಾರಿ ಆದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ, ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲ್ಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳ ಏನು ಮಕ್ಕಳ, ಜಗಳ ಮಾಡಾಕತ್ತೀರಿ, ನಿಮಗೆ ಕೆಲಸ ಬಗಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರೆ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮೂನಿ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರೆ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನ್ ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನೆ, ನೀವ ಸ್ವಲ್ಪ ನ್ಯಾಯ ಬಗೆ ಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸನ್ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರೆ ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ಬರು ಸೈಕಲ್ ಹಿಡ್ಕೊಂಡಿದ್ ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ ಹಗರ್ಕ ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟನೋಲೇ ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರೆ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ, ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರಿದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನಾಗ ಹೊಂಟಿದ್ದ. ಅವಾಗ ಒಕ್ಕಲಿಗೆ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರ ನೀವ ನ್ಯಾಯ ಬಗೆ ಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳ ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ. ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕ್ರಲ್ಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನೆ ಬಡಿತೇನೆ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ ನೀವ್ಯಾರಲಿ, ಅಷ್ಟಕ್ಕೆ ಬಿಟ್ಟೇನೆ ಅಕ್ಕಿನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರೆ ಕುತ್ತಿಗೆ ಕುತ್ತಿಗೆ ಹಿಚ್ಚಿಗೆ ಹಾಕಿನ, ಊರು ಹೊರಗಿನ ಹುಣಸಿ ಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರು ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗಿಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನು ಭುಜ ತಟ್ಟಿ, ನೋಡಿದನೋ ಅವ ನನಗೆ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರೆ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗೆ, ಪೊಲೀಸ್ ಸಾಹೇಬರು ನನ್ನ ಭುಜ ತಟ್ಟಿ ಏನು ಹೇಳಿದ್ರು ಗೊತ್ತಾಗ್ತಿಲ್ಲ, ನೀ ಭಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ದರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರಿ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅಂದ್ಕೊಂಡವನ. ಅಲ್ಲೇ ಒಬ್ಬ ಮುದುಕನ ಕೇಳಿದ, ಅಲ್ರಿ ಯಜಮಾನ್ರೆ ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ ನಿನ್ನೆ ನಮ್ಮ ಮನ್ಯಾಗ ಕಳತನ ನಡೀತು, ಕಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡಿದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗ್ಯಾನ ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ, ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವೆ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವೆ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ. ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು. ನೀವು ಅಕಸ್ಮಾತ್ ಡಾಲ್ಡಾ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡಾ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲೇ. ಜೇರ್ ಕರ್ತ ನೀವು ಡಾಲ್ಡಾ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ. ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಅವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ. ಅಲ್ದ ಡಾಲ್ಡಾ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು, ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ, ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡಾದ್ದು, ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ. ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ. ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡಾ ತಿನ್ನಕ್ಕೆ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನು ನೋಡಿ, ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರೆ ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗ. ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. ಎಂಟು ಮಕ್ಕಳು. ಅಲ್ರಿ ಯಜಮಾನ್ರ, ಈ ರೇಡಿಯೋ ಟಿ ವಿ ಒಳಗೆ ಯಾಕೆ ನೀವು ವಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು ಎರಡ ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನು ಓದಿಲ್ಲೇನ್ರಿ ಯಜಮಾನ್ರ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ, ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತು ಮಾಡಿರಬೇಕು. ಹೋಗಲಿ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ 2 ಹೆಣ್ಮಕ್ಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟಿ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನೂ ಉಪಯೋಗಿಸಿದ್ರಿ, ಅದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡುವ ಬದಲು 2 ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ, 2 ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ 1 ಅನಾಮಿಕ 2 ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ಟರಾಯ.
1: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಬಡದು ಕತ್ತಲದಾಗ ಒಬ್ಬನ ಬಂದು ಹಿತ್ತಲದಾಗ ಬಾಗಲ ಬಡದು ಕತ್ತಲದಾಗ ಒಬ್ಬನ ಬಂದು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.